ಸ್ನೇಹಿತರೆ ಶುಭೋದಯ. ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇಂದಿನ ಕಾರ್ಯಕ್ರಮಗಳನ್ನು ಇದೀಗ ಆರಂಭಿಸ್ತಾ ಇದ್ದೇವೆ. ಇಂದು 1948ನೇ ಶಕವರ್ಷ, ಶ್ರಾವಣ ಮಾಸದ ಮೊದಲನೇ ದಿನ ಅಂದರೆ 2026ನೇ ಇಸ್ವಿ, ಜುಲೈ ತಿಂಗಳ 23ನೇ ತಾರೀಕು ಗುರುವಾರ. ಇದೀಗ ಸಮಯ ಸರಿಯಾಗಿ 5:58. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ,
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

ಸಮಯ ಸರಿಯಾಗಿ 6:10 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಾದಾರ್ಚನೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರಾ.

0: ಮ್ಯೂಸಿಕಲಿ ಯಾರ್ಸದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಸಮಯ ಸರಿಯಾಗಿ 6:30 ಇದೆ. ನೀನು ಇದೀಗ ಸಿನಿಮಾ ಭಕ್ತಿ ಗೀತೆಗಳನ್ನ ಕೇಳುವಂತಹ ಸಮಯ. ಸಿನಿಮಾ ಭಕ್ತಿ ಗೀತೆಗಳ ಈ ಸಮಯದಲ್ಲಿ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ.
1: ಓ ಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ

0: ಸ್ನೇಹಿತರೆ, ಇದೀಗ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ, ಕನ್ನಡ ಸಾಹಿತ್ಯದ ನವೋದಯದ ಪ್ರಮುಖರು ಸಿದ್ದಯ್ಯ ಪುರಾಣಿಕರು. ಕೊಪ್ಪಳ ಯಲಬುರ್ಗಾ ಮೂಲ, ತಂದೆ ಕಲ್ಲಿನಾಥ ಶಾಸ್ತ್ರಿಗಳು, ಅಜ್ಜ ಚನ್ನಕವಿ. ಅಪಾರ ಪಾಂಡಿತ್ಯವನ್ನು ಹೊಂದಿದ್ದವರು. ಸಾಂಸ್ಕೃತಿಕ ಸಾಹಿತ್ಯಿಕ ಸಂಗತಿಗಳೇ ಇವರ ಮನೆತನದ ಆಸ್ತಿ. ವಚನಗಳು, ಕಾವ್ಯ, ಮಕ್ಕಳ ಸಾಹಿತ್ಯ, ನಾಟಕ ಬರೆದರು ಸಿದ್ದಯ್ಯ ಪುರಾಣಿಕರು. ಕಾವ್ಯಾನಂದ, ಕಾವ್ಯ

0: ನಾಮ ತಹಶೀಲ್ದಾರಾಗಿ, ಕಲೆಕ್ಟರ್ ಆಗಿ, ಜಿಲ್ಲಾಧಿಕಾರಿಗಳಾಗಿ, ಕಮಿಷನರ್ ಆಗಿ ಜನಪರ ಕಾರ್ಯಗಳನ್ನು ಮಾಡಿದರು ಸಿದ್ದಯ್ಯ ಪುರಾಣಿಕರು. ಅವರು ಸದಾ ಹೇಳ್ತಾ ಇದ್ದದ್ದು ಮಾನವ ಜನ್ಮ ದೊಡ್ಡದು ಅಂತ. ಈಗ ಕೇಳೋಣ ಕಾವ್ಯಾನಂದರ, ಸಿದ್ದಯ್ಯ ಪುರಾಣಿಕರ ಧ್ವನಿ.
1: ಮಾನವ ಜನ್ಮ ದೊಡ್ಡದಾಗಿರುವುದು ಮನದ ಮಹಿಮೆಯಿಂದ. ಜಗವ ಸುತ್ತಿಹುದು ನಿನ್ನ ಮಾಯೆ ನೋಡಯ್ಯ, ನಿನ್ನ ಸುತ್ತಿಹುದು ನನ್ನ ಮನ ನೋಡಯ್ಯ ಎಂದು ಸಾರಿಲ್ಲವೇ ಬಸವಣ್ಣನವರು. ಮನ ಘನಮನವಾದರಂತೂ ಮಾನವ ಮಹಾಮಾನವನಾಗುತ್ತಾನೆ. ಆದ್ದರಿಂದ ಮಾನವ ಜನ್ಮವೆಂದರೆ ಇಹದಲ್ಲಿ ಮನದ ವಿಕಾಸಕ್ಕಾಗಿ ಮಾನವನು ಕೈಗೊಳ್ಳುವ ಸಾಧನ ಯಾತ್ರೆ ಎಂದು ನನ್ನ ನಂಬಿಕೆ. ತನುವಿನ ಆರೋಗ್ಯ ಮನದ ಆರೋಗ್ಯಕ್ಕೆ ಮೂಲಾಧಾರ. ತನುವಿನ ಶಕ್ತಿ ಮನದ ಶಕ್ತಿಗೆ ಬುನಾದಿ. ಆದರೆ ಕಾಲ, ದೇಶ, ಪರಿಸರ, ಆನುವಂಶಿಕತೆ, ಧಾರ್ಮಿಕ ಭಾವನೆಗಳು, ಜನಾಂಗೀಯ ಮೂಢನಂಬಿಕೆಗಳು, ಕೌಟುಂಬಿಕ ಶ್ರದ್ಧೆಗಳು, ಭೌಗೋಳಿಕ ವೈಲಕ್ಷಣ್ಯಗಳು, ವಾತಾವರಣದ ವಿಷಮತೆಗಳು ಇತ್ಯಾದಿಗಳ ಬಂಧನಗಳನ್ನು ಹರಿದು ಭಾರವನ್ನು ಬಿಸಾಡಿ ಮಿತಿಗಳನ್ನು ಅತಿಕ್ರಮಿಸಿ ಔನ್ನತ್ಯಕ್ಕೆ ಏರುವುದು ಮನದ ಶಕ್ತಿಯ ವಿಕಾಸದಿಂದ ಮಾತ್ರ ಸಾಧ್ಯವೆಂದು ನಾನು ಹೇಳಿದರೆ ತಪ್ಪಾಗಲಾರು. ಮನೋವಿಕಾಸವು ಸ್ವಪ್ರೇರಿತವೂ ಹೌದು, ಇಚ್ಛಾಜ್ಞಾನ ಕ್ರಿಯೆಗಳಿಂದ ಪ್ರೇಷಿತ ಪೋಷಿತವೂ ಹೌದು. ಮನುಜನ ಜೀನ್ಸ್ಗಳಲ್ಲಿ ಮನೆ ಮಾಡಿರುವ ಆನುವಂಶಿಕತೆಯ ಪ್ರಭಾವಗಳ ಒತ್ತಡದಿಂದ ಕುದುರುತ್ತದೆ. ಆದರೆ ಈ ಬಗೆಯ ಬೆಳವಣಿಗೆ ಅಪೂರ್ಣವಾದುದು. ತನ್ನ ಮನದ ಪೂರ್ಣ ಬೆಳವಣಿಗೆಗೆ ತನ್ನ ಇಚ್ಛಾಶಕ್ತಿಯಿಂದ ತಾನೇ ಪ್ರಚೋದನೆ ನೀಡಬೇಕು. ಪರಿಸರವು ಅದಕ್ಕೆ ಪೋಷಕವಾಗಿರಬೇಕು. ಅದು ಮೊದಲ 6 ವರ್ಷಗಳ ಅವಧಿಯಲ್ಲಿ ಈ ಪ್ರಯತ್ನ, ಪ್ರೇರಣೆ, ಪ್ರೋತ್ಸಾಹಗಳು ಬಲವತ್ತರವಾದವುಗಳಾಗಿರಬೇಕು. ಇದರ ಅನುಭವ ನನಗಾದುದು ನಾನು ಬಾಲಕನಾಗಿದ್ದಾಗ. ಸುದೈವದಿಂದ ನಾನು ದ್ಯಾಂಪುರವೆಂಬ ಸಣ್ಣ ಗ್ರಾಮದಲ್ಲಿ ಪಂಡಿತ ಕಲ್ಲಿನಾಥ ಶಾಸ್ತ್ರಿಗಳವರ ಪುತ್ರನಾಗಿ ಹುಟ್ಟಿದೆ. ನಾನು ಬೇರಾವ ಗ್ರಾಮದಲ್ಲಿ ಬೇರಾವ ತಂದೆಗೆ ಮಗನಾಗಿ ಹುಟ್ಟಿದ್ದರೂ ಈಗಿನಷ್ಟು ಮನೋವಿಕಾಸ ನನಗಾಗುತ್ತಿರಲಿಲ್ಲವೆಂಬುದು ನನ್ನ ಅನಿಸಿಕೆ. ಅವರ ಮಾತುಗಳನ್ನು ಕೇಳಿಯೇ ಬಹಳಷ್ಟು ಕಲಿತೆ. ಆ ಪಾಂಡಿತ್ಯದ ಪರಿಸರದ ಪ್ರಭಾವದಿಂದ ನನ್ನೂರಿನ ಅನೇಕ ಬಡವರ ಮಕ್ಕಳೂ ವಿದ್ಯಾವಂತರಾದರು, ಮನೋವಿಕಾಸವನ್ನು ಪಡೆದುಕೊಂಡರು. ಎಲ್ಲ ಹಳ್ಳಿಗಳು ಈ ನನ್ನ ಹಳ್ಳಿಯಂತೆ ಆಗಬಾರದೆ ಎಂದು ಎಷ್ಟೋ ಸಲ ನನಗನಿಸಿದೆ. ಈಗಲೀಗ ಎಲ್ಲ ಹಳ್ಳಿಗಳಲ್ಲಿ ವಿದ್ಯಾಕಾಂಕ್ಷೆ ಕವಲೊಡೆಯುತ್ತಿರುವುದು ಸಂತದ ಸಂಗತಿ. ಬಾಲ್ಯದಲ್ಲಿ ನಾವು ಪಡೆದುಕೊಂಡಿದ್ದ ನಂಬಿಕೆಗಳೆಲ್ಲ, ದೇವಧರ್ಮಗಳ, ಪಾಪ ಪುಣ್ಯಗಳ, ಸ್ವರ್ಗ ನರಕಗಳ, ಸದ್ಗುಣ ದುರ್ಗುಣಗಳ, ಜೀವನದ ಗೊತ್ತು ಗುರಿಗಳ ಬಗೆಗಿನ ನಂಬಿಕೆಗಳೆಲ್ಲ ಹೊಸ ಜ್ಞಾನ ವಿಜ್ಞಾನಗಳ ಬೆಳಕಿನಲ್ಲಿ ತೀಕ್ಷ್ಣ ಪರೀಕ್ಷೆಗೆ ಗುರಿಯಾಗುತ್ತವೆ. ಬುದ್ಧಿಯೇನೋ ಹೊಸ ಜ್ಞಾನ ವಿಜ್ಞಾನಗಳ ತೀರ್ಮಾನಗಳನ್ನು ಒಪ್ಪಿಕೊಳ್ಳುತ್ತದೆ. ಆದರೆ ತಿಳಿವಳಿಕೆ ನೆಲೆಯಲ್ಲಿ ಸ್ವೀಕರಿಸಿದುದನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು ಕಷ್ಟವಾಗುತ್ತಾ ಹೋಗುತ್ತದೆ. ಯಾಕಂದರೆ ಮನ ಬುದ್ಧಿಯಷ್ಟು ಸುಲಭವಾಗಿ ಈ ತೀರ್ಮಾನಗಳನ್ನು ಒಪ್ಪಿಕೊಳ್ಳುವುದಿಲ್ಲ. ಇದರಿಂದಾಗಿ ಜೀವನದ ಜೋಕಾಲಿ ಹಿಂದಕ್ಕೆ ಮುಂದಕ್ಕೆ ತೂಗತೊಡಗುತ್ತದೆ. ಹೊಸ ಜ್ಞಾನ ವಿಜ್ಞಾನ ಒಮ್ಮೊಮ್ಮೆ ಹಳೆಯದನ್ನು ತಿರಸ್ಕರಿಸುತ್ತದೆ, ಒಮ್ಮೊಮ್ಮೆ ಪುರಸ್ಕರಿಸುತ್ತದೆ. ಕೋಪರ್ನಿಕಸನು ನಮ್ಮ ಭೂಮಿಯು ಸೂರ್ಯನ ಉಪಗ್ರಹ ಮಾತ್ರವೆಂದು, ಅದೇ ಸೂರ್ಯನ ಸುತ್ತು ತಿರುಗುವುದೆಂದು ಸಿದ್ಧಗೊಳಿಸುತ್ತಲೇ ಟಾಲಮಿಯ ಜಗತ್ತು ಕುಸಿದು ಬಿದ್ದಿತು, ಚರ್ಚ್ ಭೀತಿಗೊಂಡಿತು, ಗ್ಯಾಲಿಲಿಯೋನ ದಂಡನೆ ಈ ಕ್ರಾಂತಿಯನ್ನು ಇನ್ನೂ ಪುಷ್ಟೀಕರಿಸಲು ಅರಿಸ್ಟಾಟಲ್ನ, ಸೇಂಟ್ ಥಾಮಸ್ ಆಫ್ ಅಕ್ವಿನಾಸನ, ಡ್ಯಾಂಟೆಯ ಜಗತ್ತುಗಳು ಮಾಯವಾದವು. ಅಂತೆಯೇ ಆಧುನಿಕ ಭೌತ ವಿಜ್ಞಾನ ತೀರ್ಮಾನಗಳು ಅದ್ವೈತ ದರ್ಶನಕ್ಕೆ ಪುಷ್ಟಿಯನ್ನು ನೀಡಿವೆ. ಹೀಗೆ ವಿಜ್ಞಾನವು ಹೊಸ ಹೊಸ ತೀರ್ಪುಗಳನ್ನು ಕೊಡುತ್ತಾ ನಡೆದಿರುವಾಗ ಜೀವನದಲ್ಲಿ ಬಿಡುವುದಾವುದನ್ನು ಹಿಡಿಯುವುದಾವುದನ್ನು ಎಂಬ ದಂದುಗಕ್ಕೆ ಕೊನೆಯಿಲ್ಲದಾಗುತ್ತದೆ. ಹೊಸ ತೀರ್ಮಾನಗಳಿಗೆ ಹೊಂದಿಕೊಳ್ಳುತ್ತಾ ಹೋಗಲೇಬೇಕು. ಇದೇ ಮಾನವ ಜನ್ಮದ ದೊಡ್ಡತನ.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕಾವ್ಯಾನಂದ, ಸಿದ್ದಯ್ಯ ಪುರಾಣಿಕರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ. ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕ ರಿಚಾ ಝಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿತವಾನ್ ಯತ್ ವಿಕಸಿತ ಭಾರತ ನಿರ್ಮಾಣಸ್ಯ ಸ್ವಪ್ನಂ ಜನಾಂದೋಲನಸ್ಯ ರೂಪಂ ಧಾರಯೇತ್ ರಾಷ್ಟ್ರಸ್ಯ ಯುವಜನಾಶ್ಚ ಅಸ್ಯ ಸಂಕಲ್ಪಸ್ಯ ಆಧಾರ ಶಿಲಾಃ ಭವೇಯುಃ. ಸರ್ವೇಷಾಂ ಪರಿಷ್ಕಾರಾಣಾಂ ಕೇಂದ್ರೆ ನಾಗರಿಕಾಣಾಂ ಕಲ್ಯಾಣಮೇವ ಭವಿತವ್ಯಮಿತಿ ತೇನೋಕ್ತಂ. ಪ್ರಧಾನಮಂತ್ರಿ ನವದೆಹಲಿಯಾಂ ವಿಕಸಿತ ಭಾರತ ಲಕ್ಷ್ಯಾಣಾಂ ಸಿದ್ಧ್ಯೈ ಗ್ರಾಮ ವಿಕಾಸಸ್ಯ ಕೃಷೇಃ ಸಮಾಜ ಕಲ್ಯಾಣಸ್ಯ ತಥಾ ಸಂಬದ್ಧ ಕ್ಷೇತ್ರಾಣಾಂ ಪ್ರಗತಿ ಸಮೀಕ್ಷಾರ್ಥಂ ಆಯೋಜಿತಸ್ಯ ಉಚ್ಚಸ್ತರೀಯೋಪವೇಶನಸ್ಯ ಅಧ್ಯಕ್ಷತಾಂ ಕುರ್ವನ್ ಏತದ್ ವಕ್ತವ್ಯಂ ಪ್ರದತ್ತವಾನ್. ಅಸ್ಮಿನ್ ಉಪವೇಶನೆ ಮಂತ್ರೀ ಮಂಡಲ ಸಚಿವಃ ಪ್ರಮುಖ ಮಂತ್ರಾಲಯಾನಾಂ ಸಚಿವಾಃ ತಥಾ ಪ್ರಧಾನಮಂತ್ರಿಣಃ ಕಾರ್ಯಾಲಯಸ್ಯ ವರಿಷ್ಠಾಧಿಕಾರಿಣಃ ಚ ಉಪಸ್ಥಿತಾಃ ಆಸನ್. ಪ್ರಶಾಸನೇನ ಸಂಸದಿ ನೀಟ್ ಪ್ರಶ್ನಪತ್ರಸ್ಯ ಅನಧಿಕೃತ ಪ್ರಕಾಶನ ಪ್ರಕರಣೆ ಸಾರ್ಥಕ ಚರ್ಚಾಯೈ ಸ್ವಸಜ್ಜತಾ ಪುನರುಕ್ತಾ. ಲೋಕಸಭಾಯಾಂ ಸಂಸದೀಯ ಕಾರ್ಯಮಂತ್ರಿ ಕಿರಣ್ ರಿಜಿಜುಃ ಅವದತ್ ಯತ್ ರಾಷ್ಟ್ರಸ್ಯ ಯೂನಾಂ ಭವಿಷ್ಯಂ ಮನಸಿ ನಿಧಾಯ ಸಂಸದೀಯ ನಿಯಮಾನುಸಾರಂ ಸರ್ವೇಷಾಂ ಪಕ್ಷಾಣಾಂ ಸಹಭಾಗೇನ ಅಸ್ಮಿನ್ ವಿಷಯೆ ಸಾರ್ಥಕ ಚರ್ಚಾಯೈ ಪ್ರಶಾಸನಂ ಸಜ್ಜಮಸ್ತಿ. ಹ್ಯಃ ತೃತೀಯ ದಿನಮಪಿ ಸಂಸದಿ ವಿಪಕ್ಷೇಣ ನೀಟ್ ಪ್ರಶ್ನಪತ್ರಸ್ಯ ಅನಧಿಕೃತ ಪ್ರಕಾಶನ ಪ್ರಕರಣಂ ಛಾತ್ರಾಣಾಂ ವಿರೋಧ ಪ್ರದರ್ಶನಾನಿ ಚೋದ್ಧೃತ್ಯ ಪುನಃ ಪುನಃ ವ್ಯವಧಾನಂ ಕೃತಂ. ಅನಂತರಂ ಲೋಕಸಭಾ ರಾಜ್ಯಸಭಾ ಚ ಆದಿವಸಂ ಯಾವತ್ ಸ್ಥಗಿತೆ ಅಭವತಾಂ. ಭಾರತೀಯ ಜನತಾ ಪಾರ್ಟಿ ಇತಿ ದಲಸ್ಯ ವರಿಷ್ಠ ನೇತಾ ಕೇಂದ್ರೀಯ ಮಂತ್ರಿ ಚ ಜೆಪಿ ನಡ್ಡಾ ಅವದತ್ ಯತ್ ಛಾತ್ರೈಃ ಉತ್ಥಾಪಿತಂ ನೀಟ್ ಪ್ರಶ್ನಪತ್ರಸ್ಯ ಅನಧಿಕೃತ ಪ್ರಕಾಶನ ಪ್ರಕರಣಂ ರಾಜನೀತಿ ವಿಷಯಃ ನ ಕರ್ತವ್ಯಃ, ಅಸ್ಮಾತ್ ಪ್ರಕರಣಾತ್ ರಾಜನೈತಿಕ ಲಾಭಸ್ಯ ಪ್ರಾಪ್ತ್ಯೈ ಪ್ರಯತ್ನಃ ಅಪಿ ನ ಸಮೀಚೀನಃ. ಅಸೌ ಹ್ಯಃ ನವದೆಹಲ್ಯಾಂ ವಾರ್ತಾಹರಾನ್ ಸಂಬೋಧಯನ್ ಅವದತ್ ಯತ್ ಏತತ್ ಅನ್ವೇಷಣಸ್ಯ ವಿಷಯಃ ಅಸ್ತಿ ಅಥ ಅಸ್ಮಿನ್ ವಿಷಯೆ ಗಂಭೀರ ವಿಮರ್ಶಸ್ಯ ಚ ಆವಶ್ಯಕತಾ ವರ್ತತೆ. ಅಸೌ ಏತದಪಿ ಅವದತ್ ಯತ್ ಏಷಾ ಗಂಭೀರ ಸಮಸ್ಯಾ ಅಸ್ತಿ ಯಸ್ಯಾಃ ವಿಷಯೆ ಸಮ್ಯಕ್ ನಿಷ್ಕಪಟಶ್ಚ ವಿಮರ್ಶಃ ಅಪೇಕ್ಷಿತಃ.
3: ಗಹನ ಚರ್ಚಾ ಕೆ ಮಾಧ್ಯಮ ಸೆ ಇಸ್ಕಿ ಬಾರಿಕಿಯೋ ಮೇ ಹಮ್ ಜಾಯೆ, ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಆರ್ ಲೀಡಿಂಗ್ ಟು ಪೇಪರ್ ಲೀಕ್, ಹೂ ಆರ್ ದ ಪೀಪಲ್ ಇನ್ವಾಲ್ವ್ ಅಂಡ್ ಹೌ ದ ಸೆಂಟ್ರಲ್ ಗವರ್ನಮೆಂಟ್ ಹ್ಯಾಸ್ ರೆಸ್ಪಾಂಡೆಡ್. ಜಬ್ ಹಮಾರೇ ಧ್ಯಾನ್ ಮೇ ಕೋಯಿ ಪೇಪರ್ ಲೀಕ್ ಆಯಾ ಹೈ ತೋ ಹಮ್ನೆ ಕಿಸ್ ತರೀಕೆ ಸೆ ಇಸ್ಕೋ ಅಡ್ರೆಸ್ ಕಿಯಾ ಹೈ.
2: ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಫಿಲಿಪೈನ್ಸ್ ದೇಶಸ್ಯ ಮನೀಲಾ ನಗರೆ ಆಯೋಜಿತ ಕ್ವಾಡ್ ದೇಶಾನಾಂ ವಿದೇಶ ಮಂತ್ರಿಣಾಂ ಉಪವೇಶನಸ್ಯ ಅಂತರಾಲೆ ಕನಾಡಾ ದೇಶಸ್ಯ ವಿದೇಶ ಮಂತ್ರಿಣಾ ಅನೀತಾ ಆನಂದ ಇತ್ಯನಯಾ ಸಹ ಮೇಳನಂ ಅಕರೋತ್. ಅಸೌ ಸಾಮಾಜಿಕ ಸಂಚಾರ ಪಟಲೆ ಪ್ರಕಾಶಿತೆ ಏಕಸ್ಮಿನ್ ಸಂದೇಶೆ ಅವದತ್ ಯತ್ ಭಾರತ ಕನಾಡಾ ದೇಶಯೋಃ ಮಧ್ಯೆ ಸಹಕಾರ್ಯಂ ನಿರಂತರಂ ಸುದೃಢಂ ಭವತಿ. ಅಸೌ ಏತದಪಿ ಉಕ್ತವಾನ್ ಯತ್ ಉಭಯ ದೇಶಯೋಃ ಪ್ರಧಾನಮಂತ್ರಿಭ್ಯಾಂ ನಿರ್ಧಾರಿತ ಲಕ್ಷ್ಯಾಣಾಂ ಸಿದ್ಧಿ ವಿಷಯೆ ವಾರ್ತಾ ಜಾತಾ. ಉತ್ತರ ಮೆಸಿಡೋನಿಯಾ ದೇಶಸ್ಯ ರಾಷ್ಟ್ರಪತಿ ಪದಾಸೀನಾ ಗೋರ್ಡಾನಾ ಸಲ್ಜಾನೋಸ್ಕಾ ದಾವಕೋವಾ ಇತ್ಯೇಷಾ ಅವದತ್ ಯತ್ ವಿಶ್ವಸ್ಯ ಬೃಹತ್ತಮ ಲೋಕತಂತ್ರಸ್ಯ ಭಾರತಸ್ಯ ರಾಷ್ಟ್ರಪತಿಃ ಏಕಾ ಮಹಿಳಾ ಅಸ್ತಿ ಇತಿ ಗೌರವಸ್ಯ ವಿಷಯಃ ಅಸ್ತಿ. ಸಾ ಏತದಪಿ ಅವದತ್ ಯತ್ ರಾಷ್ಟ್ರಪತಿ ಪದಾಸೀನಯಾ ದ್ರೌಪದಿ ಮುರ್ಮು ಇತ್ಯನಯಾ ಸಹ ಮೇಳನಾನಂತರಂ ಸಾ ಅತಿ ಪ್ರಭಾವಿತಾ ಜಾತಾ ತಥಾ ಮಹಿಳಾಃ ವಿಶ್ವೇ ಪರಿವರ್ತನಂ ಆನೇತುಂ ಸಮರ್ಥಾಃ ಸಂತಿ ಇತಿ ತಯಾ ಏತದಪಿ ಅನುಭೂತಂ. ಅದ್ಯ ರಾಷ್ಟ್ರೀಯ ಪ್ರಸಾರಣ ದಿವಸಃ ಆಚರ್ಯತೆ. ಅಸ್ಮಿನ್ನೇವ ದಿವಸೆ ಸಪ್ತವಿಂಶತ್ಯಧಿಕ ನವದಶ ಶತತಮೇ ವರ್ಷೆ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಇತ್ಯಸ್ಯ ಸಂಸ್ಥಾನಸ್ಯ ಅಂತರ್ಗತೆ ಬಾಂಬೆ ಕೇಂದ್ರಾತ್ ದೇಶಸ್ಯ ಪ್ರಥಮಂ ರೇಡಿಯೋ ಪ್ರಸಾರಣಂ ಜಾತಂ. ಷಡ್ತ್ರಿಂಶದಧಿಕ ನವದಶ ಶತತಮೇ ವರ್ಷೆ ಜೂನ್ ಮಾಸಸ್ಯ ಅಷ್ಟಮೇ ದಿನೆ ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಇತ್ಯಸ್ಯ ನಾಮ ಪರಿವರ್ತ್ಯ ಆಲ್ ಇಂಡಿಯಾ ರೇಡಿಯೋ ಇತಿ ನಾಮ ಸ್ಥಾಪಿತಂ. ಅಯಂ ದಿವಸಃ ಭಾರತಸ್ಯ ವಿಕಾಸೆ ಶಿಕ್ಷಾ ಪ್ರಸಾರೆ ತಥಾ ಸಾಂಸ್ಕೃತಿಕ ರಿಕ್ತಸ್ಯ ಸಂರಕ್ಷಣೆ ಪ್ರಸಾರಣಸ್ಯ ಮಹತ್ವಪೂರ್ಣಾಂ ಭೂಮಿಕಾಂ ಪ್ರಕಾಶಯತಿ ಇತಿ ವಾರ್ತಾಃ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಸಚಿವ ಸಂಪುಟ ವಿಸ್ತರಣೆ, ಪಕ್ಷದ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಮುಖ್ಯಮಂತ್ರಿ ಸ್ಪಷ್ಟನೆ. ರಾಜ್ಯದಲ್ಲಿ ಬರಸ್ಥಿತಿ ಹಿನ್ನೆಲೆ ಕುಡಿಯುವ ನೀರಿಗಾಗಿ ಪ್ರತಿ ವಿಧಾನಸಭಾ

ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಕಂದಾಯ ಸಚಿವರಿಂದ ಮಾಹಿತಿ. ಹವಾಮಾನ ವೈಪರೀತ್ಯ ಬರದ ಭೀತಿ ಎದುರಿಸಲು ರಾಜ್ಯ ಸರ್ಕಾರದಿಂದ ಬೃಹತ್ ಮುನ್ನೆಚ್ಚರಿಕೆ ಕಾರ್ಯತಂತ್ರ, ರಾಜ್ಯ ಮುಖ್ಯ ಕಾರ್ಯದರ್ಶಿ ಅವರಿಂದ ಮಾಹಿತಿ. ರಾಜ್ಯಾದ್ಯಂತ ಮುಂದುವರಿದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಎನ್ಯುಮರೇಷನ್ ಫಾರ್ಮ್ಗಳ ಹಂಚಿಕೆ, ಡಿಜಿಟಲೀಕರಣ ಪ್ರಗತಿಯಲ್ಲಿ. ಈಗ ವಾರ್ತೆಗಳ ವಿವರ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತು ಪಕ್ಷದ ಹೈಕಮಾಂಡ್ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಾದೇಶಿಕ ಮತ್ತು ಜಿಲ್ಲಾವಾರು ಪ್ರಾತಿನಿಧ್ಯ ಪರಿಗಣಿಸಿ ಸಂಪುಟ ವಿಸ್ತರಣೆ ನಡೆಯಲಿದೆ ಎಂದರು. ಸಂಪುಟ ವಿಸ್ತರಣೆಯೊಂದಿಗೆ ಮುಖ್ಯ ಸಚೇತಕ, ವಿಧಾನ ಪರಿಷತ್ ಸಭಾಪತಿ ಮತ್ತು ವಿಧಾನಸಭಾಧ್ಯಕ್ಷ ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ರಾಜ್ಯದಲ್ಲಿ ಬರಸ್ಥಿತಿ ಹಿನ್ನೆಲೆ ಕುಡಿಯುವ ನೀರಿಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ನೀಡಲಾಗುವುದು ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ ಕುರಿತು ಸಭೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ 8 ತಾಲೂಕುಗಳ ಪೈಕಿ 6 ತಾಲೂಕುಗಳಲ್ಲಿ ಮಳೆಯ ಕೊರತೆ ಹೆಚ್ಚಾಗಿದೆ. ಬರಪೀಡಿತ ಜಿಲ್ಲೆ ಎಂದು ಘೋಷಿಸಲು ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ವಯ ಆಗಸ್ಟ್ 15ರ ನಂತರ ನಿರ್ಧರಿಸಲಾಗುವುದು ಎಂದರು. ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಬಾರದು. ಕೊರೆದಿರುವ ಕೊಳವೆ ಬಾವಿಗಳಿಗೆ ಕೂಡಲೇ ಪಂಪ್ ಮೋಟಾರ್ ಅಳವಡಿಸಬೇಕು. ಜಿಲ್ಲೆಯಲ್ಲಿರುವ 165 ಮಳೆ ಮಾಪನ ಕೇಂದ್ರಗಳ ಪೈಕಿ 105 ಕೇಂದ್ರಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದು, ಸಕ್ರಿಯವಾಗಿರದ 60 ಕೇಂದ್ರಗಳನ್ನು ಸಕ್ರಿಯಗೊಳಿಸಲು ಕ್ರಮ ವಹಿಸುವಂತೆ ಜಿಲ್ಲಾಡಳಿತಕ್ಕೆ ಸಚಿವರು ಸೂಚಿಸಿದರು. ಪ್ರಸಕ್ತ ವರ್ಷದ ಸಂಕಷ್ಟದ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ಯಾವುದೇ ಹೆಚ್ಚಿನ ನೀರನ್ನು ಹರಿಸುವ ಅಗತ್ಯವಿಲ್ಲ ಎಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶ ಹೊರಡಿಸಿದೆ. ನವದೆಹಲಿಯಲ್ಲಿ ನಡೆದ ಪ್ರಾಧಿಕಾರದ ಉನ್ನತ ಮಟ್ಟದ ಜಂಟಿ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದ್ದು, ಲಭ್ಯವಿರುವ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕಾಗಿ ಮಾತ್ರ ಮೀಸಲಿಡಬೇಕು, ಯಾವುದೇ ಕಾರಣಕ್ಕೂ ಕೃಷಿ ಚಟುವಟಿಕೆಗಳಿಗೆ ನೀರನ್ನು ಬಳಕೆ ಮಾಡಬಾರದು ಎಂದು ಕರ್ನಾಟಕ ಹಾಗೂ ತಮಿಳುನಾಡು ಎರಡೂ ರಾಜ್ಯಗಳಿಗೂ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ. ಜಾಗತಿಕ ಮಟ್ಟದಲ್ಲಿ ತೀವ್ರಗೊಳ್ಳುತ್ತಿರುವ ಎಲ್ ನೀನೋ ಹವಾಮಾನ ವೈಪರೀತ್ಯದ ಪರಿಣಾಮವಾಗಿ ಉಂಟಾಗಬಹುದಾದ ತಾಪಮಾನ ಏರಿಕೆ ಹಾಗೂ ಬರದ ಪರಿಸ್ಥಿತಿ ಎದುರಿಸಲು ರಾಜ್ಯ ಸರ್ಕಾರ ಸಮಗ್ರ ಮತ್ತು ದೂರದೃಷ್ಟಿಯ ಕಾರ್ಯತಂತ್ರ ರೂಪಿಸಿದೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಮಳೆ ಕ್ಷೀಣಿಸಿ ಬರದ ಭೀತಿ ಎದುರಾಗಿದ್ದು, ಕಾರ್ಯತಂತ್ರದ ಭಾಗವಾಗಿ ಬೋರ್ವೆಲ್ ಮರುಪೂರಣ, ಅಂತರ್ಜಲ ರಕ್ಷಣೆ, ಡಿಜಿಟಲ್ ನೋಂದಣಿ, ರಾಜ್ಯದಲ್ಲಿರುವ ಸುಮಾರು 37 ಲಕ್ಷ ಬೋರ್ವೆಲ್ಗಳ ಸಮಗ್ರ ಮಾಹಿತಿಯನ್ನು ಕೆಎಸ್ಆರ್ಎಸ್ ಎಸಿಯ ಕೆಜಿಐಎಸ್ ಪೋರ್ಟಲ್ನಲ್ಲಿ ದಾಖಲಿಸಲಾಗುತ್ತಿದೆ ಎಂದಿದ್ದಾರೆ. ಯೋಜನೆಯಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಮಳೆ ನೀರು ಸಂಗ್ರಹಣೆ, ವಿವಿಧ ಚೆಕ್ ಡ್ಯಾಂಗಳ ನಿರ್ಮಾಣ ಹಾಗೂ ಸಾಂಪ್ರದಾಯಿಕ ನೀರಿನ ಮೂಲಗಳ ಪುನರುಜ್ಜೀವನ ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ. ಮಳೆ ಅಭಾವದಿಂದ ಉಂಟಾಗುವ ನಷ್ಟ ತಪ್ಪಿಸಲು ಕಡಿಮೆ ನೀರು ಬಳಸುವ ಮತ್ತು ತೀವ್ರ ಶಾಖ ತಡೆಯಬಲ್ಲ ಬೆಳೆಗಳನ್ನು ಬೆಳೆಯಲು ರೈತರಿಗೆ ಸರ್ಕಾರ ಉತ್ತೇಜನ ನೀಡುತ್ತದೆ. ಸರ್ಕಾರದ ಈ ಬೃಹತ್ ಜಲ ಸಂರಕ್ಷಣಾ ಅಭಿಯಾನಕ್ಕೆ ಸಾರ್ವಜನಿಕರು ಸಂಪೂರ್ಣ ಸಹಕಾರ ನೀಡುವಂತೆ ಡಾ ಶಾಲಿನಿ ರಜನೀಶ್ ಮನವಿ ಮಾಡಿದ್ದಾರೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದ್ದು, ಎನ್ಯುಮರೇಷನ್ ಫಾರ್ಮ್ಗಳ ಹಂಚಿಕೆ ಮತ್ತು ಡಿಜಿಟಲೀಕರಣ ಕಾರ್ಯ ಪ್ರಗತಿಯಲ್ಲಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕಾರ್ಯ ಯಶಸ್ವಿಯಾಗಿ ಸಾಗುತ್ತಿದ್ದು, ಈಗಾಗಲೇ ಶೇಕಡ 99.17% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಇದುವರೆಗೆ 16,21,850 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು, ಶೇಕಡ 99.99% ಗುರಿ ಸಾಧಿಸಲಾಗಿದೆ. ಜಿಲ್ಲೆಯಾದ್ಯಂತ ಒಟ್ಟು 10,64,535 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದ್ದು, ಶೇಕಡ 65.63% ಗುರಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು, ಮತದಾರರಿಗೆ ಗಣತಿ ನಮೂನೆ ವಿತರಣೆ ಹಾಗೂ ಗಣಕೀಕರಣ ಪ್ರಕ್ರಿಯೆ ಚಾಲನೆಯಲ್ಲಿದೆ. ಮತದಾರರ ಪಟ್ಟಿಯ ಪಾರದರ್ಶಕ ತಯಾರಿಕೆಗೆ ಪ್ರಮುಖ ರಾಜಕೀಯ ಪಕ್ಷಗಳ ಸಹಕಾರ ಅಗತ್ಯ ಎಂದು ಜಿಲ್ಲಾಧಿಕಾರಿ ಶ್ರೀರೂಪ ಮನವಿ ಮಾಡಿದ್ದಾರೆ.
ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭಗೊಂಡಿದ್ದು, ಇದುವರೆಗೆ 9,02,947 ಎನ್ಯುಮರೇಷನ್ ಫಾರ್ಮ್ಗಳು

0: ಅನ್ನು ವಿತರಿಸಲಾಗಿದೆ. 696,973 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣಗೊಂಡಿವೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಮಾಹಿತಿ ನೀಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ರಾಷ್ಟೀಯ ಪ್ರಸಾರ ದಿನ. 1927 ದೇಶದ ಮೊದಲ ರೇಡಿಯೋ ಪ್ರಸಾರದ ನೆನಪಿಗಾಗಿ ಪ್ರತಿ ವರ್ಷ July 23 ರಾಷ್ಟೀಯ ಪ್ರಸಾರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಖಾಸಗಿ ಭಾರತೀಯ ಪ್ರಸಾರ ಕಂಪನಿಯಡಿ ಮುಂಬೈ ಕೇಂದ್ರದಿಂದ ದೇಶದ ಐತಿಹಾಸಿಕ ಮೊದಲ ರೇಡಿಯೋ ಪ್ರಸಾರವನ್ನು ಇಂದು ಸ್ಮರಿಸಲಾಗುತ್ತದೆ. ದೇಶದಲ್ಲಿ ಸಂಘಟಿತ ರೇಡಿಯೋ ಪ್ರಸಾರದ ಆರಂಭ, ಸಾರ್ವಜನಿಕರನ್ನು ಸಂಪರ್ಕಿಸುವ, ಶಿಕ್ಷಣ ನೀಡುವ ಮತ್ತು ಮನರಂಜನೆ ನೀಡುವಲ್ಲಿ ರೇಡಿಯೋ, ದೂರದರ್ಶನ ಮತ್ತು ಡಿಜಿಟಲ್ ಪ್ರಸಾರ ಮಾಧ್ಯಮಗಳು ವಹಿಸುವ ಪ್ರಮುಖ ಪಾತ್ರವನ್ನು ಈ ಸಂದರ್ಭದಲ್ಲಿ ಸಂಭ್ರಮಿಸಲಾಗುತ್ತದೆ. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಇದೇ 26 ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಗುತ್ತಿದೆ. ಈ ವಿಶೇಷ ಸಮಾರಂಭ ಬೆಂಗಳೂರಿನ ರಾಷ್ಟೀಯ ಮಿಲಿಟರಿ ಸ್ಮಾರಕದಲ್ಲಿ ಬೆಳಗ್ಗೆ 8:45 ಜರುಗಲಿದ್ದು, ಕಾರ್ಯಕ್ರಮಕ್ಕೆ ಆಗಮಿಸುವ ಸಾರ್ವಜನಿಕರು, ಅತಿಥಿಗಳು ಹಾಗೂ ಆಹ್ವಾನಿತರ ವಾಹನಗಳ ನಿಲುಗಡೆಗಾಗಿ ನೆಹರು ತಾರಾಲಯದಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸಮಾರಂಭಕ್ಕೆ ಬರುವ ಎಲ್ಲ ನಾಗರಿಕರು ಹಾಗೂ ಅತಿಥಿಗಳು ಬೆಳಗ್ಗೆ 8:45 ಒಳಗೆ ಆಗಮಿಸಬೇಕು ಎಂದು ಇಲಾಖೆ ನಿರ್ದೇಶಕ ಫ್ಲೈಟ್ ಲೆಫ್ಟಿನೆಂಟ್ MS ಲೋಲಾಕ್ಷ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆ ಹೈನುಗಾರರ ಆರ್ಥಿಕ ಸಬಲೀಕರಣ ಹಾಗೂ ಬರ ಪರಿಸ್ಥಿತಿ ಎದುರಿಸಲು ಕೋಲಾರ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ಕೋಮುಲ್ ರೈತ ಸ್ನೇಹಿ ಯೋಜನೆಗಳನ್ನು ರೂಪಿಸಿದೆ. ಶಾಸಕ ಹಾಗೂ ಕೋಮುಲ್ ಅಧ್ಯಕ್ಷ KY ನಂಜೇಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ರೈತ ಸ್ನೇಹಿ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು, ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕೋಮುಲ್ ವತಿಯಿಂದ ಎಮ್ಮೆ ಸಾಕಾಣಿಕೆ ಪ್ರೋತ್ಸಾಹಿಸಲು ಅರ್ಹ ಹಾಲು ಉತ್ಪಾದಕರಿಗೆ ಪ್ರತಿ ಎಮ್ಮೆ ಖರೀದಿಗೆ 30,000 ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತಿದ್ದು, ವರ್ಷಕ್ಕೆ 1,000 ಎಮ್ಮೆಗಳಂತೆ ಒಟ್ಟು 3 ಕೋಟಿ ರೂಪಾಯಿ ಸಹಾಯಧನ ತಲುಪಲಿದೆ. ಮುಂದಿನ 5 ವರ್ಷಗಳಲ್ಲಿ ಒಟ್ಟು 15 ಕೋಟಿ ವೆಚ್ಚದಲ್ಲಿ ಯೋಜನೆ ಜಾರಿಯಾಗಲಿದೆ. ಹಸಿರು ಮೇವು ಬೆಳೆಯುವುದನ್ನು ಉತ್ತೇಜಿಸಲು ನೀಡುತ್ತಿದ್ದ ಎಕರೆಗೆ 1,000 ರೂಪಾಯಿ ಪ್ರೋತ್ಸಾಹಧನವನ್ನು 3,000ಕ್ಕೆ ಹೆಚ್ಚಿಸಲಾಗಿದೆ. ಸೈಲೇಜ್ ನಿರ್ಮಾಣಕ್ಕೆ ನೀಡುತ್ತಿದ್ದ ಸಹಾಯಧನವನ್ನು 20,000ರಿಂದ 25,000ಕ್ಕೆ ಹಾಗೂ ಅಜೋಲ್ ತೊಟ್ಟಿ ನಿರ್ಮಾಣದ ಸಹಾಯಧನವನ್ನು 3,000ರಿಂದ 5,000ಕ್ಕೆ ಹೆಚ್ಚಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ಸುರಿದ ಭಾರೀ ಗಾಳಿ ಮಳೆಗೆ ಮರವೊಂದು ಶಾಲಾ ಬಸ್ ಮೇಲೆ ಉರುಳಿ ಬಿದ್ದ ಪರಿಣಾಮ ಬಾಲಕಿಯೊಬ್ಬಳು ಮೃತಪಟ್ಟು ಇನ್ನೂ ಕೆಲ ಮಕ್ಕಳು ಗಾಯಗೊಂಡಿರುವ ದುರ್ಘಟನೆ ನಡೆದಿದೆ. ಘಟನೆಯ ಕುರಿತು ಜಿಲ್ಲಾಧಿಕಾರಿ ಅವರೊಂದಿಗೆ ಮಾತನಾಡಿದ್ದು, ಮೃತ ಬಾಲಕಿಯ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸುವಂತೆ ಹಾಗೂ ಗಾಯಗೊಂಡ ಮಕ್ಕಳಿಗೆ ಅಗತ್ಯ ಚಿಕಿತ್ಸೆಯ ವ್ಯವಸ್ಥೆ ಮಾಡುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ DG ಪರಮೇಶ್ವರ್ ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಮೃತ ಬಾಲಕಿಯ ಕುಟುಂಬದ ದುಃಖದಲ್ಲಿ ಸರ್ಕಾರ ಭಾಗಿಯಾಗಿದೆ. ಗಾಯಗೊಂಡಿರುವ ಮಕ್ಕಳು ಆದಷ್ಟು ಶೀಘ್ರವಾಗಿ ಗುಣಮುಖರಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ದುಃಖದ ಗಳಿಗೆಯಲ್ಲಿ ನಮ್ಮ ಸರ್ಕಾರ ನೊಂದ ಕುಟುಂಬಗಳೊಂದಿಗೆ ನಿಲ್ಲಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆ, ಪಕ್ಷದ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಮುಖ್ಯಮಂತ್ರಿ ಸ್ಪಷ್ಟನೆ. ರಾಜ್ಯದಲ್ಲಿ ಬರಸ್ಥಿತಿ ಹಿನ್ನೆಲೆ, ಕುಡಿಯುವ ನೀರಿಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ, ಕಂದಾಯ ಸಚಿವರಿಂದ ಮಾಹಿತಿ. ಹವಾಮಾನ ವೈಪರೀತ್ಯ, ಬರದ ಭೀತಿ ಎದುರಿಸಲು ರಾಜ್ಯ ಸರ್ಕಾರದಿಂದ ಬೃಹತ್ ಮುನ್ನೆಚ್ಚರಿಕೆ ಕಾರ್ಯತಂತ್ರ, ರಾಜ್ಯ ಮುಖ್ಯ ಕಾರ್ಯದರ್ಶಿ ಅವರಿಂದ ಮಾಹಿತಿ. ರಾಜ್ಯಾದ್ಯಂತ ಮುಂದುವರಿದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಎನ್ಯುಮರೇಷನ್ ಫಾರ್ಮ್ಗಳ ಹಂಚಿಕೆ, ಡಿಜಿಟಲೀಕರಣ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
0: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLO.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ, ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್

0: ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್ ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್ ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್ ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತೆ ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವ್ರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿಕಸಿತ ಭಾರತ ನಿರ್ಮಾಣದ ಕನಸು ಜನಾಂದೋಲನವಾಗಬೇಕು, ಪ್ರಧಾನಿ ನರೇಂದ್ರ ಮೋದಿ ಕರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮೇನಿಯಾಗೆ 2 ದಿನಗಳ ಭೇಟಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯ: ರಾಜಕೀಯೀಕರಣಗೊಳಿಸದಿರಿ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಕಾಮನ್ವೆಲ್ತ್ ಕ್ರೀಡಾಕೂಟ ಇಂದಿನಿಂದ ಆರಂಭ, 124 ಸದಸ್ಯರ ಭಾರತ ತಂಡ ಭಾಗಿ. ವಾರ್ತೆಗಳ ವಿವರ: ವಿಕಸಿತ ಭಾರತ ನಿರ್ಮಾಣದ ಕನಸು ಜನಾಂದೋಲನವಾಗಬೇಕು ಮತ್ತು ದೇಶದ ಯುವಕರು ಈ ದೃಷ್ಟಿಕೋನದ ಅಡಿಪಾಯವನ್ನು ರೂಪಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ವಿಕಸಿತ ಭಾರತ ಗುರಿಗಳ ಕಡೆಗೆ ಗ್ರಾಮೀಣಾಭಿವೃದ್ಧಿ, ಕೃಷಿ, ಸಾಮಾಜಿಕ ಕಲ್ಯಾಣ ಮತ್ತು ಸಂಬಂಧಿತ ವಲಯಗಳ ಪ್ರಗತಿಯನ್ನು ಪರಿಶೀಲಿಸಲು ಪ್ರಧಾನಮಂತ್ರಿಗಳು ನವದೆಹಲಿಯಲ್ಲಿ ಕಾರ್ಯದರ್ಶಿಗಳ ಜೊತೆಗೆ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಭೆಯಲ್ಲಿ ಸಂಪುಟ ಕಾರ್ಯದರ್ಶಿ, ಪ್ರಮುಖ ಸಚಿವಾಲಯಗಳ ಕಾರ್ಯದರ್ಶಿಗಳು ಮತ್ತು ಪ್ರಧಾನಮಂತ್ರಿ ಕಚೇರಿಯ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಸಭೆ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಜನರ ಅಗತ್ಯಗಳ ಸುತ್ತ ವಿನ್ಯಾಸಗೊಳಿಸಲಾದ

0: ಸುಧಾರಣೆಗಳು ನಿಜವಾದ ವೇಗವನ್ನು ಪಡೆದುಕೊಳ್ಳಬೇಕು ಮತ್ತು ಅರ್ಥಪೂರ್ಣ ಪರಿವರ್ತನೆಯನ್ನು ನೀಡಬೇಕು ಎಂದು ಹೇಳಿದರು. ಸುಧಾರಣೆಗಳ ಉದ್ದೇಶವು ಸರ್ಕಾರದ ಕಾರ್ಯನಿರ್ವಹಣೆಯನ್ನು ಸುಧಾರಿಸುವುದು ಮಾತ್ರವಲ್ಲ, ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವತ್ತ ದೇಶದ ಪ್ರಯಾಣವನ್ನು ವೇಗಗೊಳಿಸುವುದಾಗಿದೆ ಎಂದು ಹೇಳಿದ್ದಾರೆ. ಕ್ರೀಡೆಗಳ ಅಭಿವೃದ್ಧಿಗೆ ಸಮಗ್ರ ವಿಧಾನವನ್ನು ಅಳವಡಿಸಿಕೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದ ಅವರು, ಕ್ರೀಡಾ ಪ್ರವಾಸೋದ್ಯಮವು ಪ್ರಮುಖ ಗಮನ ಕ್ಷೇತ್ರವಾಗಿ ಹೊರಹೊಮ್ಮುತ್ತಿರುವುದರಿಂದ ಜಾಗತಿಕ ಕ್ರೀಡಾ ಕೇಂದ್ರವಾಗಿ ತನ್ನನ್ನು ತಾನು ಸ್ಥಾಪಿಸಿಕೊಳ್ಳಲು ಭಾರತ ಪ್ರಮುಖ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳನ್ನು ಆಯೋಜಿಸಲು ಮುಂದಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮಾನಿಯಾಗೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ರೊಮಾನಿಯಾ ಅಧ್ಯಕ್ಷ ನಿಕುಸೋ ಡಾನ್, ಹಂಗಾಮಿ ಪ್ರಧಾನಿ ಇಲಿ ಪೋಲೋಜನ್, ಸೆನೆಟ್ ಅಧ್ಯಕ್ಷೆ ಮೆರ್ಸಿಯಾ ಅಬ್ರುಡಿಯನ್ ಮತ್ತು ಡೆಪ್ಯೂಟಿ ಟೀಸ್ ಚೇಂಬರ್ ಅಧ್ಯಕ್ಷೆ ಸೊರಿನ್ ಗ್ರೆಂಡೆನು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಅವರು ರೊಮೇನಿಯಾ ಭಾರತ ಸಂಸದೀಯ ಸ್ನೇಹ ಗುಂಪಿನ ಸದಸ್ಯರನ್ನು ಸಹ ಭೇಟಿ ಮಾಡಲಿದ್ದಾರೆ. ನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾರತ ರೊಮಾನಿಯಾ ವ್ಯಾಪಾರ ವೇದಿಕೆ ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ. ರಾಷ್ಟ್ರಪತಿಯವರು ಈ ತಿಂಗಳ 19ರಿಂದ ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮಾನಿಯಾಗೆ 3 ರಾಷ್ಟ್ರಗಳ ಭೇಟಿಯಲ್ಲಿದ್ದಾರೆ. ವಿದ್ಯಾರ್ಥಿಗಳು ಎತ್ತಿರುವಂತಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವನ್ನು ರಾಜಕೀಯಗೊಳಿಸಬಾರದು ಮತ್ತು ಈ ವಿಷಯದಿಂದ ರಾಜಕೀಯ ಲಾಭ ಪಡೆಯುವುದು ಸೂಕ್ತವಲ್ಲ ಎಂದು ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದು ತನಿಖೆಯ ವಿಷಯವಾಗಿದ್ದು ಆಳವಾದ ಚರ್ಚೆಯ ಅಗತ್ಯವಿದೆ. ಇದು ಗಂಭೀರ ಸಮಸ್ಯೆಯಾಗಿದ್ದು ಸಂಪೂರ್ಣ ಮತ್ತು ಪ್ರಾಮಾಣಿಕ ಚರ್ಚೆಗೆ ಅರ್ಹವಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಈ ವಿಷಯವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಸಂಸತ್ತಿನಲ್ಲಿ ನೀಟ್ ವಿಷಯದ ಕುರಿತು ಚರ್ಚೆಗೆ ಅವಕಾಶ ಹಾಗೂ ಸಿದ್ಧವಾಗಿಯೂ ಇದೆ ಎಂದು ಹೇಳಿದ್ದಾರೆ. ಸಂಸತ್ತು ಈ ವಿಷಯದ ಕುರಿತು ಆಳವಾದ ಚರ್ಚೆ ನಡೆಯಬಹುದಾದಂತಹ ಅತ್ಯಂತ ಸೂಕ್ತವಾದ ವೇದಿಕೆಯಾಗಿದೆ. ವಿರೋಧ ಪಕ್ಷಗಳು ಅವಧಿಯನ್ನು ನಿರ್ಧರಿಸಬೇಕು ಮತ್ತು ಪ್ರತಿಯೊಂದು ಅಂಶವನ್ನು ಚರ್ಚಿಸಬೇಕು. ಇದರಿಂದ ಸೂಕ್ತ ನೀತಿ ರೂಪಿಸಬಹುದು ಎಂದು ಅವರು ತಿಳಿಸಿದ್ದಾರೆ. ವಿರೋಧ ಪಕ್ಷಗಳು ತಮ್ಮ ಜವಾಬ್ದಾರಿಯನ್ನು ಪೂರೈಸಬೇಕು. ಈ ಸಮಸ್ಯೆಯನ್ನು ಪರಿಹರಿಸಲು ಮತ್ತು ಶಾಶ್ವತ ಪರಿಹಾರದತ್ತ ಮುಂದುವರಿಯಲು ಸರ್ಕಾರದೊಂದಿಗೆ ಒಟ್ಟಾಗಿ ಕೆಲಸ ಮಾಡಬೇಕು ಎಂದು ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ತೋತಾಪುರಿ ಮಾವು ಬೆಳೆಗಾರರ ಆದಾಯ ಕುಸಿತ ಮತ್ತು ಮಾರುಕಟ್ಟೆಗಳಲ್ಲಿ ಬೆಳೆ ಇಳಿಕೆ ಕುರಿತು ನಿರಂತರ ದೂರುಗಳು ಕೇಳಿಬರುತ್ತಿರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತೋತಾಪುರಿ ಮಾವಿನ ಕೃಷಿ ಸಂಸ್ಕರಣೆ ಮತ್ತು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ವ್ಯಾಪಕ ಸುಧಾರಣೆ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಈ ಕುರಿತು ನವದೆಹಲಿಯ ಕೃಷಿ ಭವನದಲ್ಲಿ ನಡೆದ ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ತೋತಾಪುರಿ ಮಾವು ಬೆಳೆಗಾರರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಕುರಿತು ಸಚಿವರು ಚರ್ಚೆ ನಡೆಸಿದರು. ಉನ್ನತ ಮಟ್ಟದ ತಜ್ಞ ಸಮಿತಿಯ ವರದಿಯನ್ನು ಆಧರಿಸಿ ತೋತಾಪುರಿ ಮಾವಿನ ಸಂಪೂರ್ಣ ಮೌಲ್ಯ ಸರಪಳಿಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡರು. ತಜ್ಞರ ಸಮಿತಿಯು ತೋತಾಪುರಿ ಮಾವು ಬೆಳೆಯುವ ಪ್ರದೇಶಗಳು, ಮಾರುಕಟ್ಟೆಗಳು ಮತ್ತು ಮಾವಿನ ತಿರುಳು ತಯಾರಿಕಾ ಘಟಕಗಳಿಗೆ ಭೇಟಿ ನೀಡಿ ವಾಸ್ತವ ಪರಿಸ್ಥಿತಿಯನ್ನು ಪರಿಶೀಲಿಸಿ ವರದಿ ಸಲ್ಲಿಸಿತ್ತು. ವರದಿ ಸಿದ್ಧಪಡಿಸುವುದರೊಂದಿಗೆ ಈ ವಿಷಯವನ್ನು ಮುಕ್ತಾಯಗೊಳಿಸಲಾಗುವುದಿಲ್ಲ. ನೀತಿ, ತಂತ್ರಜ್ಞಾನ ಮತ್ತು ಮಾರುಕಟ್ಟೆ ಎಂಬ 3 ಹಂತಗಳಲ್ಲಿ ಸ್ಪಷ್ಟ ಮತ್ತು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಕೇಂದ್ರ ಬಂದರು ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ನವದೆಹಲಿಯಲ್ಲಿ ಪನಾಮಾದ ವಿದೇಶಾಂಗ ಸಚಿವ ಝೇವಿಯರ್ ಮಾರ್ಟಿನೆಜ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಬಂದರು ಅಭಿವೃದ್ಧಿ, ನೇರ ಹಡಗು ಮಾರ್ಗಗಳ ಸ್ಥಾಪನೆ ಮತ್ತು ನಾವಿಕರ ಕಲ್ಯಾಣ ಸೇರಿದಂತೆ ಕಡಲ ವಲಯದಲ್ಲಿನ ಪರಸ್ಪರ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳುವ ಮಾರ್ಗಗಳ ಕುರಿತು ಚರ್ಚೆ ನಡೆಸಲಾಯಿತು. ಉತ್ತಮ ಭವಿಷ್ಯಕ್ಕಾಗಿ ಭಾರತ ಪನಾಮಾ ನಡುವಿನ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಎರಡೂ ರಾಷ್ಟ್ರಗಳು ಬದ್ಧವಾಗಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ರಾಷ್ಟ್ರೀಯ ಪ್ರಸಾರ ದಿನ. 1927 ಈ ದಿನದಂದು ದೇಶದಲ್ಲಿ ಮೊದಲ ರೇಡಿಯೋ ಪ್ರಸಾರವು ಬಾಂಬೆ ಸ್ಟೇಷನ್ನಿಂದ ಭಾರತೀಯ ಪ್ರಸಾರ ಕಂಪನಿಯ ಅಡಿಯಲ್ಲಿ ಪ್ರಾರಂಭವಾಯಿತು. 1936 ಜೂನ್ 8 ಭಾರತೀಯ ರಾಜ್ಯ ಪ್ರಸಾರ ಸೇವೆಯು ಆಲ್ ಇಂಡಿಯಾ ರೇಡಿಯೋಗಾಗಿ ಮಾರ್ಪಟ್ಟಿತು. ಈ ದಿನವು ಭಾರತದ ಅಭಿವೃದ್ಧಿ, ಶೈಕ್ಷಣಿಕ ಸಂಪರ್ಕ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಯಲ್ಲಿ ಪ್ರಸಾರವು ವಹಿಸಿರುವ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಾಹಿತಿಯನ್ನು ಪ್ರಸಾರ ಮಾಡಲು ಮತ್ತು ಏಕತೆಯನ್ನು

ಬೆಳೆಸಲು ರೇಡಿಯೋ ಪ್ರಬಲ ಸಾಧನವಾಗಿತ್ತು. ಸ್ವಾತಂತ್ರ್ಯದ ನಂತರ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕ್ಷರತೆ, ಆರೋಗ್ಯ ಜಾಗೃತಿ ಮತ್ತು ಕೃಷಿ ಜ್ಞಾನವನ್ನು ಉತ್ತೇಜಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸಿದೆ. 1956ರಲ್ಲಿ ರಾಷ್ಟ್ರೀಯ ಪ್ರಸಾರಕ್ಕೆ ಆಕಾಶವಾಣಿ ಎಂಬ ಹೆಸರನ್ನು ಅಳವಡಿಸಿಕೊಳ್ಳಲಾಯಿತು. 1927ರಿಂದ ರೇಡಿಯೋ ದೇಶದ ಜನರ ಜೀವನದ ಪ್ರಮುಖ ಭಾಗವಾಗಿದೆ. ಆಕಾಶವಾಣಿ ತನ್ನ ಧ್ಯೇಯವಾಕ್ಯದ ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯದ ಅನುಗುಣವಾಗಿ ಜನಸಾಮಾನ್ಯರಿಗೆ ಮಾಹಿತಿ ನೀಡಲು, ಶಿಕ್ಷಣ ನೀಡಲು ಮತ್ತು ಮನರಂಜನೆ ನೀಡಲು ಸೇವೆ ಸಲ್ಲಿಸುತ್ತಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಸಭೆ ಜರುಗಿತು. ಸಭೆಯಲ್ಲಿ ದೇವಾಲಯದ ನಿರ್ವಹಣೆ, ದೇಣಿಗೆ ವ್ಯವಸ್ಥೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನೇಮಕ, ಟ್ರಸ್ಟ್ನ ಖಾಲಿ ಹುದ್ದೆಗಳ ಭರ್ತಿ ಮತ್ತು ಧಾರ್ಮಿಕ ಸಮಿತಿಯ ಪುನರ್ರಚನೆ ಸೇರಿದಂತೆ ಹಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು. ಭಕ್ತರ ನಂಬಿಕೆ ಎಂದಿನಂತೆಯೇ ಬಲಿಷ್ಠವಾಗಿದೆ ಮತ್ತು ದೇಗುಲಕ್ಕೆ ಭೇಟಿ ನೀಡುವ ಭಕ್ತರ ಸಂಖ್ಯೆ ಸ್ಥಿರವಾಗಿ ಮುಂದುವರೆದಿದೆ ಎಂದು ಟ್ರಸ್ಟ್ ಪುನರುಚ್ಚರಿಸಿದೆ. ಅಂತಿಮ ಎಸ್ಐಟಿ ವರದಿ ಇನ್ನೂ ಸ್ವೀಕಾರವಾಗಿಲ್ಲ. ಈ ವಿಷಯದ ಕುರಿತು ಯಾವುದೇ ಚರ್ಚೆ ನಡೆಸಲಾಗಿಲ್ಲ ಎಂದು ಟ್ರಸ್ಟ್ ತಿಳಿಸಿದೆ. ದೇವಾಲಯಕ್ಕೆ ಭಕ್ತರಿಂದ ಸಲ್ಲಿಕೆಯಾಗುತ್ತಿರುವಂತಹ ಚಿನ್ನ ಮತ್ತು ಬೆಳ್ಳಿಯ ಕಾಣಿಕೆಗಳ ಪ್ರಮಾಣ ಮತ್ತು ಶುದ್ಧತೆಯನ್ನು ಪರಿಶೀಲಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಅಧೀನದ ಸಂಸ್ಥೆಯಾದ ಮೆಟ್ನ ಸಹಯೋಗದಲ್ಲಿ ಶಾಶ್ವತ ವ್ಯವಸ್ಥೆ ರೂಪಿಸಲು ನಿರ್ಧರಿಸಲಾಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಪ್ರಸ್ತಾಪಿತ ಒಪ್ಪಂದ ಮತ್ತು ಬ್ಯಾಂಕ್ನ ಜವಾಬ್ದಾರಿಗಳ ಕುರಿತು ಸಭೆಯಲ್ಲಿ ವಿವರವಾಗಿ ಚರ್ಚೆ ನಡೆಸಲಾಯಿತು. ವಿವಿಧ ಆರೋಪಗಳು ಮತ್ತು ವಿವಾದಗಳ ನಡುವೆಯೂ ಶ್ರೀರಾಮ ಜನ್ಮಭೂಮಿ ದೇಗುಲಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯಲ್ಲಿ ಯಾವುದೇ ಇಳಿಕೆಯಾಗಿಲ್ಲ. ಕೋಟ್ಯಂತರ ಭಕ್ತರ ನಂಬಿಕೆ ಎಂದಿನಂತೆಯೇ ಅಚಲವಾಗಿದೆ ಎಂದು ಟ್ರಸ್ಟ್ ತಿಳಿಸಿದೆ. ಎಬೋಲಾ ಸಾರ್ವಜನಿಕರ ಆರೋಗ್ಯದ ತುರ್ತು ಪರಿಸ್ಥಿತಿಯನ್ನು ತಡೆಗಟ್ಟಲು, ಕೀನ್ಯಾದ ಸನ್ನದ್ಧತೆಯನ್ನು ಬಲಪಡಿಸಲು ಈ ಉದ್ದೇಶದಿಂದ ಭಾರತ ಮೊದಲ ಹಂತದಲ್ಲಿ 4.5 ಟನ್ ವೈದ್ಯಕೀಯ ಸಾಮಗ್ರಿಗಳನ್ನು ಹಸ್ತಾಂತರಿಸಿದೆ. ಕೀನ್ಯಾದಲ್ಲಿನ ಭಾರತದ ಹೈಕಮಿಷನರ್ ಡಾಕ್ಟರ್ ಆದರ್ಶ್ ಅವರು ಕೀನ್ಯಾದ ಆರೋಗ್ಯ ಸಚಿವ ಅಡೆನ್ ದು ಆಲೆ ಅವರಿಗೆ ಈ ವೈದ್ಯಕೀಯ ನೆರವನ್ನು ಅಧಿಕೃತವಾಗಿ ಹಸ್ತಾಂತರಿಸಿದರು. ಈ ನೆರವಿನಲ್ಲಿ ವೈಯಕ್ತಿಕ ಸುರಕ್ಷತಾ ಕಿಟ್ಗಳು, ಮಾದರಿ ಸಾಗಣೆ ಕಿಟ್ಗಳು, ಇನ್ಫ್ರಾರೆಡ್ ಥರ್ಮೋಮೀಟರ್ಗಳು, ಫೇಸ್ ಶೀಲ್ಡ್, ಭಾರಿ ಸುರಕ್ಷತಾ ಬೂಟ್ ಮತ್ತು ಸೋಂಕು ತಡೆಗೆ ಅಗತ್ಯವಾದ ಇತರೆ ವೈದ್ಯಕೀಯ ಸಾಮಗ್ರಿಗಳು ಸೇರಿವೆ. ಎರಡನೇ ಹಂತದ ವೈದ್ಯಕೀಯ ನೆರವಿನ ಸರಕುಗಳನ್ನು ಮುಂದಿನ ಕೆಲವೇ ದಿನಗಳಲ್ಲಿ ಕಿನ್ಯಾಗೆ ತಲುಪಿಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಇಂದಿನಿಂದ ಆರಂಭವಾಗಲಿರುವಂತಹ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 74 ರಾಷ್ಟ್ರಗಳು ಮತ್ತು ಸುಮಾರು 3,000 ಕ್ರೀಡಾಪಟುಗಳು 10 ಕ್ರೀಡೆಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಒಟ್ಟು 215 ಚಿನ್ನದ ಪದಕಗಳನ್ನು ವಿಜೇತರು ಪಡೆಯಲಿದ್ದಾರೆ. 1934ರಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಪದಾರ್ಪಣೆ ಮಾಡಿದ ಭಾರತ ಇದು 19ನೇ ಬಾರಿ ಪಾಲ್ಗೊಳ್ಳುತ್ತಿದೆ. 124 ಸದಸ್ಯರ ಭಾರತ ತಂಡ 8 ಸಾಮಾನ್ಯ ಕ್ರೀಡೆಗಳು ಮತ್ತು 5 ಪ್ಯಾರಾ ಕ್ರೀಡೆಗಳಲ್ಲಿ ಪದಕಕ್ಕಾಗಿ ಸೆಣಸಾಟ ನಡೆಸಲಿದೆ. ಪುರುಷರು ಮತ್ತು ಮಹಿಳೆಯರ ಲಾನ್ಸ್ ಬೌನ್ಸ್ ಸ್ಪರ್ಧೆಗಳ ಮೂಲಕ ಭಾರತದ ಅಭಿಯಾನ ಆರಂಭಗೊಳ್ಳಲಿದೆ. 2022ರಲ್ಲಿ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ್ದ ಭಾರತೀಯ ಲಾನ್ ಬೌನ್ಸ್ ತಂಡ ಈ ಬಾರಿಯೂ ವಿಶ್ವದ ಶ್ರೇಷ್ಠ ಆಟಗಾರರಿಗೆ ಸವಾಲು ಒಡ್ಡುವ ವಿಶ್ವಾಸದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ನಿರ್ಮಾಣದ ಕನಸು ಜನಾಂದೋಲನವಾಗಬೇಕು, ಪ್ರಧಾನಿ ನರೇಂದ್ರ ಮೋದಿ ಕರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮಾನಿಯಾಗೆ 2 ದಿನಗಳ ಭೇಟಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯ ರಾಜಕೀಕರಣಗೊಳಿಸದಿರಿ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಕಾಮನ್ವೆಲ್ತ್ ಕ್ರೀಡಾಕೂಟ ಇಂದಿನಿಂದ ಆರಂಭ, 124 ಸದಸ್ಯರ ಭಾರತ ತಂಡ ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

0: ಸ್ನೇಹಿತರೆ, ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ.
1: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ

0: ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ವೃತ್ತಿ ಜೀವನ, ಕೌಶಲ್ಯಾಭಿವೃದ್ಧಿ ಮತ್ತು ಭವಿಷ್ಯದ ಅವಕಾಶಗಳು, ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡಾಕ್ ಬೆಂಗಳೂರು.
2: ನಮಸ್ಕಾರ ಕೇಳುಗರೆ. ಕಳೆದ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಪ್ರಮುಖ ದೇಶಗಳು ಹೇಗೆ ಹೂಡಿಕೆ ಮಾಡ್ತಾ ಇವೆ, ನಮ್ಮ ಭಾರತ ದೇಶ ಕೂಡ ಹಿಂದೆ ಬಿದ್ದಿಲ್ಲ, ನಾವು ಕೂಡ ಸ್ವದೇಶಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವತ್ತ ಹೆಚ್ಚಿನ ಗಮನ ಹರಿಸ್ತಾ ಇದ್ದೀವಿ ಅಂತ ತಿಳಿಸಿದ್ರು ಡಾಕ್ಟರ್ ಅಶ್ವಿಜ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡಾಕ್ ಬೆಂಗಳೂರು. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ತಾರೆ. ನಮಸ್ಕಾರ ಡಾಕ್ಟರ್ ಅಶ್ವಿಜ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಮೇಡಮ್.
2: ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ ಸರಣಿ ಕಾರ್ಯಕ್ರಮಗಳಲ್ಲಿ ಸತತವಾಗಿ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಬಗ್ಗೆ ಕೇಳ್ತಾನೆ ಬರ್ತಾ ಇದ್ದೀವಿ. ಇನ್ನು ಇತ್ತೀಚೆಗೆ ಕ್ಯೂನಿವರ್ಸ್ ಅನ್ನೋ ಹೆಸರು ಹೆಚ್ಚು ಕೇಳ್ಬರ್ತಾ ಇದೆ. ಸಿಡಾಕ್ ಅಭಿವೃದ್ಧಿಪಡಿಸ್ತಾ ಇರುವಂತಹ ಕ್ಯೂನಿವರ್ಸ್ ಪ್ಲಾಟ್ಫಾರ್ಮ್ ಅಂದ್ರೆ ಏನು, ಏನಿದರ ಮಹತ್ವ?
3: ಕ್ಯೂನಿವರ್ಸ್ ಅನ್ನೋದು ಸಿಡಾಕ್ ಅಭಿವೃದ್ಧಿಪಡಿಸಿರುವಂತಹ ಒಂದು ಕ್ವಾಂಟಮ್ ಕಂಪ್ಯೂಟಿಂಗ್ ಪ್ಲಾಟ್ಫಾರ್ಮ್. ಇದನ್ನ ಸಂಶೋಧಕರು, ವಿದ್ಯಾರ್ಥಿಗಳು ಹಾಗೂ ಯಾವುದೇ ಕ್ವಾಂಟಮ್ ಆಸಕ್ತರು ಕೂಡ ಬಳಸಬಹುದಾಗಿದೆ. ಕ್ವಾಂಟಮ್ ಸರ್ಕ್ಯೂಟ್ಗಳನ್ನ ವಿನ್ಯಾಸ ಮಾಡುವುದಕ್ಕೆ ಮತ್ತು ಕ್ವಾಂಟಮ್ ಅಲ್ಗಾರಿದಮ್ಗಳನ್ನ ಪರೀಕ್ಷೆ ಮಾಡುವುದಕ್ಕೆ ಮತ್ತು ಅವುಗಳ ಬಗ್ಗೆ ಕಲಿಕೆಯನ್ನ ಪ್ರಾಯೋಗಿಕವಾಗಿ ಆರಂಭಿಸಲು ಈ ಪ್ಲಾಟ್ಫಾರ್ಮ್ ಅತ್ಯಂತ ಸಹಾಯಕವಾಗಿದೆ. ಇಲ್ಲಿ ಒಂದು ಪ್ರಮುಖವಾದಂತಹ ಸಂಗತಿ ಏನು ಅಂತ ಹೇಳಿದ್ರೆ, ನಿಜವಾದ ಕ್ವಾಂಟಮ್ ಹಾರ್ಡ್ವೇರ್ಗೆ ಪ್ರವೇಶ ಪಡೆಯುವುದಕ್ಕಿಂತ ಮೊದಲೇ ಈ ರೀತಿಯಾದಂತಹ ಸಿಮ್ಯುಲೇಟರ್ಗಳನ್ನ ಬಳಸಿ ನಾವು ನಮ್ಮ ಕ್ವಾಂಟಮ್ ಅಲ್ಗಾರಿದಮ್ಗಳನ್ನ ನಾವು ವಿನ್ಯಾಸ ಮಾಡಬಹುದಾಗಿದೆ. ಕಡಿಮೆ ವೆಚ್ಚದ ಮತ್ತು ಸುಲಭವಾಗಿ ಲಭ್ಯವಿರುವಂತಹ ಕ್ವಾಂಟಮ್ ಸರ್ಕ್ಯೂಟ್ ಸಿಮ್ಯುಲೇಟರ್ಗಳನ್ನ ಅಭಿವೃದ್ಧಿಪಡಿಸಿ ಇವೆಲ್ಲವುಗಳನ್ನು ಕೂಡ ಈ ಕ್ಯೂನಿವರ್ಸ್ ಅನ್ನೋ ಪ್ಲಾಟ್ಫಾರ್ಮ್ ಅಡಿಯಲ್ಲಿ ನಾವು ಜನರಿಗೆ ಒದಗಿಸ್ತಾ ಇದ್ದೀವಿ. ಇದರ ಜೊತೆಗೆ ಕ್ಯೂನಿವರ್ಸ್ ನಮ್ಮ ದೇಶದಲ್ಲೇ ಇರುವಂತಹ ಹಾಗೂ ಜಾಗತಿಕ ಮಟ್ಟದಲ್ಲಿ ಅನೇಕ ಲಭ್ಯವಿರುವಂತಹ ವಿವಿಧ ಕ್ವಾಂಟಮ್ ಹಾರ್ಡ್ವೇರ್ಗಳಿಗೆ ಒಂದೇ ವೇದಿಕೆಯ ಮೂಲಕ ಪ್ರವೇಶ ನೀಡುವಂತಹ ಪ್ಲಾಟ್ಫಾರ್ಮ್ ಕೂಡ ಈ ಕ್ಯೂನಿವರ್ಸ್ ಆಗಿದೆ. ಸರಳವಾಗಿ ಹೇಳೋದಾದ್ರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಕಲಿಯೋದಕ್ಕೆ ಮತ್ತು ಪ್ರಯೋಗ ಮಾಡುವುದಕ್ಕೆ ದೊಡ್ಡ ಪ್ರಯೋಗಾಲಯ ಅಥವಾ ದುಬಾರಿ ಸಾಧನಗಳ ಅವಶ್ಯಕತೆ ಇಲ್ಲ. ಯಾರೇ ಆಗಿರಲಿ www.cuniverse.in ಅನ್ನುವಂಥ ವೆಬ್ಸೈಟ್ಗೆ ಭೇಟಿ ನೀಡಿ ಸಂಪೂರ್ಣ ಉಚಿತವಾಗಿ ತಮ್ಮ ಕ್ವಾಂಟಮ್ ಪ್ರಯಾಣವನ್ನು ಇದರಿಂದ ಪ್ರಾರಂಭಿಸಬಹುದಾಗಿದೆ.
2: ಕೇಳಿದ್ರಲ್ಲ ವಿದ್ಯಾರ್ಥಿಗಳೇ, ಕಾರ್ಯಕ್ರಮ ಕೇಳ್ತಾ ಇರೋರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, www.cuniverse.in ವೆಬ್ಸೈಟ್ಗೆ ಭೇಟಿ ನೀಡಿ ಸಂಪೂರ್ಣ ಉಚಿತವಾಗಿ ತಮ್ಮ ಕ್ವಾಂಟಮ್ ಪ್ರಯಾಣವನ್ನು ಆರಂಭಿಸಬಹುದು ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಅಶ್ವಿಜ ಬಿ ಅವರು. ಇನ್ನು ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಿಡಾಕ್ ಕೈಗೊಂಡಿರುವ ಕೆಲವು ಪ್ರಮುಖ ಯೋಜನೆಗಳ ಬಗ್ಗೆ ತಿಳಿಸಬಹುದು ನಮ್ಮ ವಿದ್ಯಾರ್ಥಿಗಳಿಗೆ, ಕೇಳುಗರಿಗೆ?
3: ಸಿಡಾಕ್ ಕ್ವಾಂಟಮ್ ಕ್ಷೇತ್ರದಲ್ಲಿ ಹಲವು ರೀತಿಯಾದಂತಹ ರಾಷ್ಟ್ರೀಯ ಮಟ್ಟದ ಯೋಜನೆಗಳನ್ನು ಕೈಗೊಂಡಿದೆ. ಪ್ರಮುಖ ಯೋಜನೆಗಳಲ್ಲಿ ಸ್ವದೇಶಿ ಕ್ವಾಂಟಮ್ ಕಂಪ್ಯೂಟಿಂಗ್ ವ್ಯವಸ್ಥೆಗಳ ಅಭಿವೃದ್ಧಿ ಅಂತ ಹೇಳಿದ್ರೆ ಇದಕ್ಕೆ ಅಗತ್ಯವಿರುವಂತಹ ಹಾರ್ಡ್ವೇರ್ ಮತ್ತು ಅನೇಕ ಉಪವ್ಯವಸ್ಥೆಗಳು ಇದಕ್ಕೆ ಬಳಕೆಯಾಗುತ್ತೆ. ಈ ಎಲ್ಲ ವ್ಯವಸ್ಥೆಗಳು ಮತ್ತು ಉಪವ್ಯವಸ್ಥೆಗಳನ್ನು ಸ್ವದೇಶಿಯಾಗಿ ಹೇಗೆ ಅಭಿವೃದ್ಧಿಪಡಿಸಬಹುದು ಅನ್ನೋ ನಿಟ್ಟಿನಲ್ಲಿ ನಾವು ಅನೇಕ ಕಾರ್ಯಗಳನ್ನು ನಡೆಸ್ತಾ ಇದ್ದೀವಿ. ಮತ್ತು ಕ್ವಾಂಟಮ್ ಕಂಪ್ಯೂಟಿಂಗ್ ಟೂಲ್ ಕಿಟ್ ಮತ್ತು ಸಾಫ್ಟ್ವೇರ್ಗಳು, ಈಗಾಗಲೇ ನಾನು ಹೇಳಿದಂತೆ ಕ್ಯೂನಿವರ್ಸ್ ಅನ್ನೋ ಪ್ರೋಗ್ರಾಮಿಂಗ್ ಪ್ಲಾಟ್ಫಾರ್ಮ್, ಇದನ್ನು ಕೂಡ ಸಿಡಾಕ್ ಅಭಿವೃದ್ಧಿಪಡಿಸ್ತಾ ಇದೆ. ಮತ್ತೆ ಕ್ಯೂಸಿಮ್ ಅನ್ನುವಂಥ ಒಂದು ಉಚಿತವಾಗಿ ಕ್ಲೌಡ್ನಲ್ಲಿ ಲಭ್ಯವಿರುವಂತಹ ಒಂದು ಸಿಮ್ಯುಲೇಟರ್ ಕೂಡ ಎಲ್ಲರೂ ಉಚಿತವಾಗಿ ಇದನ್ನು ಬಳಸಬಹುದಾಗಿದೆ. ಮತ್ತು ಭಾರತದಲ್ಲಿಯೇ ಮೊದಲ ಕ್ವಾಂಟಮ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ಇದನ್ನು ನಾವು ಚೆನ್ನೈ ನಗರದಲ್ಲಿ ಈಗಾಗಲೇ ಯಶಸ್ವಿಯಾಗಿ ಜಾರಿಗೊಳಿಸಿದ್ದೇವೆ. ಇದರ ಜೊತೆಗೆ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಅಡಿಯಲ್ಲಿ ದೇಶದಾದ್ಯಂತ 2,000 ಕಿಲೋಮೀಟರ್ಗೂ ಹೆಚ್ಚು ವ್ಯಾಪಿಸಿರುವಂತಹ ನ್ಯಾಷನಲ್ ಕ್ವಾಂಟಮ್ ನೆಟ್ವರ್ಕ್ ಬ್ಯಾಕ್ ಬೋನ್, ಇದರ ನಿರ್ಮಾಣ ಕಾರ್ಯದಲ್ಲಿಯೂ ಕೂಡ ಸಿಡಾಕ್ ಅತ್ಯಂತ ಪ್ರಮುಖವಾದಂತಹ ಕಾರ್ಯನಿರ್ವಹಿಸ್ತಾ ಇದೆ. ಇನ್ನು ದೇಶದ ಮೊದಲ ಹೈಬ್ರಿಡ್ HPC ಕ್ವಾಂಟಮ್ ಫೆಸಿಲಿಟಿ, ಇದರ ನಿಟ್ಟಿನಲ್ಲಿ ಕೂಡ ಕಾರ್ಯ ನಡೀತಾ ಇದೆ. ಇದರಲ್ಲಿ ನಾನು ಈಗಾಗಲೇ ಹೇಳದಂತೆ 100ಕ್ಕೂ ಹೆಚ್ಚು ಕ್ಯೂಬಿಟ್ಗಳನ್ನು ಕ್ವಾಂಟಮ್ ಕಂಪ್ಯೂಟಿಂಗ್ ವ್ಯವಸ್ಥೆಯಿಂದ ನಮ್ಮ HPC ಅಥವಾ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಮೂಲಸೌಕರ್ಯದೊಂದಿಗೆ ಒಗ್ಗೂಡಿಸಿ ಇದರಲ್ಲಿ ಯಾವ ರೀತಿಯಾದಂತಹ ಹೈಬ್ರಿಡ್ ಅಪ್ಲಿಕೇಶನ್ಸ್ಗಳನ್ನು ನಾವು ಬಳಸಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ನಾವು ಅನೇಕ ಕಾರ್ಯಗಳನ್ನು ನಡೆಸ್ತಾ ಇದ್ದೇವೆ. ಇದರ ಜೊತೆಗೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ನಿರ್ಮಿಸಿದ ಮೇಲೆ ಯಾವ ಯಾವ ಕ್ಷೇತ್ರಗಳಲ್ಲಿ ಇದನ್ನು ಬಳಸಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ನಾವು ಅನೇಕ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಹೊಸ ಔಷಧಗಳನ್ನು ಅನ್ವೇಷಿಸುವುದು ಮತ್ತು ದೇಶಕ್ಕೆ ಅಗತ್ಯವಿರುವಂತಹ ಅನೇಕ ಕ್ಷೇತ್ರಗಳಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ನಡೆಸ್ತಾ ಇದ್ದೇವೆ. ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಸಿಡಾಕ್ ಕೂಡ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ. ಸರಳವಾಗಿ ಹೇಳೋದಾದ್ರೆ, ಒಂದು ಕಡೆ ಕ್ವಾಂಟಮ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಇನ್ನೊಂದು ಕಡೆ ಅದರಿಂದ ಉಂಟಾಗಬಹುದಾದಂತಹ ಭದ್ರತಾ ಸವಾಲುಗಳಿಗೆ ಈಗಾಗಲೇ ನಾವು ಪರಿಹಾರಗಳನ್ನು ಸಿದ್ಧಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಕೂಡ ನಾವು ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಒಟ್ಟಾರೆ ಉದ್ದೇಶ ಏನು ಅಂತ ಹೇಳಿದ್ರೆ, ಕೇವಲ ತಂತ್ರಜ್ಞಾನ ಅಭಿವೃದ್ಧಿ ಮಾತ್ರ ಅಲ್ಲ, ಭಾರತವನ್ನ ಕ್ವಾಂಟಮ್ ಕ್ಷೇತ್ರದಲ್ಲಿ ಸ್ವಾವಲಂಬಿ ಮತ್ತು ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯ ರಾಷ್ಟ್ರವನ್ನಾಗಿ ಹೇಗೆ ರೂಪಿಸಬಹುದು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ.

0: ಎಲ್ಲ ಶ್ರೋತೃಗಳೇ, ನಮ್ಮದು ಆತ್ಮನಿರ್ಭರ ಭಾರತ, ಡಿಜಿಟಲ್ ಇಂಡಿಯಾ. ಸಿಡ್ಯಾಕ್ ಎಷ್ಟೆಲ್ಲ ಯೋಜನೆಗಳನ್ನ ಕೈಗೊಂಡಿದೆ, ನಮಗಾಗಿ ನಮ್ಮ ದೇಶಕ್ಕಾಗಿ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ. ಕ್ವಾಂಟಮ್ ತಂತ್ರಜ್ಞಾನ ಭವಿಷ್ಯದ ಪ್ರಮುಖ ಕ್ಷೇತ್ರ ಅಂತ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಕಾರ್ಯಕ್ರಮ ಸರಣಿಯನ್ನ ಕೇಳ್ತಾ ಇರೋ ನಮ್ಮ ಶ್ರೋತೃಗಳಿಗೆ ಗೊತ್ತಾಗಿದೆ. ಆದ್ರೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಅಗತ್ಯವಾದ ಕೌಶಲ್ಯ ಹೊಂದಿದ ಮಾನವ ಸಂಪನ್ಮೂಲ ಕೂಡ ಸಾಕಷ್ಟು ಬೇಕಾಗಿದೆ ಅನ್ಸತ್ತೆ. ಈ ನಿಟ್ಟಿನಲ್ಲಿ ಸಿಡ್ಯಾಕ್ ವಿದ್ಯಾರ್ಥಿಗಳನ್ನ ಕ್ವಾಂಟಮ್ ಕ್ಷೇತ್ರದ ವೃತ್ತಿ ಜೀವನಕ್ಕೆ ಹೇಗೆ ಸಿದ್ಧಗೊಳಿಸ್ತಾ ಇದೆ?
1: ಈ ಪ್ರಸ್ತುತ ಕ್ವಾಂಟಮ್ ಸೇರಿದಂತೆ ಇತರ ಎಲ್ಲ ಅತ್ಯಾಧುನಿಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ತರಬೇತಿ ಪಡೆದಂತಹ ಕೌಶಲ್ಯ ಇರುವಂತಹ ಮಾನವ ಸಂಪನ್ಮೂಲದ ಕೊರತೆ ಎದ್ದು ಕಾಣ್ತಾ ಇದೆ. ಇದರಿಂದ ಭವಿಷ್ಯದಲ್ಲಿ ಈ ಕ್ಷೇತ್ರಗಳಲ್ಲಿ ಕೊಡುಗೆ ನೀಡಬಹುದಾದಂತಹ ಕ್ವಾಂಟಮ್ ರೆಡಿ ವರ್ಕ್ ಫೋರ್ಸ್ ಅಂತ ನಾವೇನು ಹೇಳ್ತೀವಿ, ಈ ಮಾನವ ಸಂಪನ್ಮೂಲವನ್ನು ನಾವು ನಿರ್ಮಾಣ ಮಾಡುವುದು ಅತ್ಯಂತ ಅಗತ್ಯವಾಗಿದೆ. ಈ ದಿಸೆಯಲ್ಲಿ ಸಿಡ್ಯಾಕ್ ಹಲವು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಪ್ರಮುಖವಾಗಿ ಹೇಳಬೇಕು ಅಂತ ಹೇಳಿದ್ರೆ ಅನೇಕ ಅಲ್ಪಾವಧಿ ಮತ್ತು ದೀರ್ಘಾವಧಿ ತರಬೇತಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿರ್ತೀವಿ. ಆರಂಭಿಕ ಹಂತದಿಂದ ಮುಂದುವರೆದ ಹಂತದವರೆಗೆ ವಿದ್ಯಾರ್ಥಿಗಳನ್ನು ಹೇಗೆ ನಾವು ಸೂಕ್ತವಾಗಿ ತರಬೇತಿಗೊಳಿಸಬಹುದು ಅಂತ ಈ ಕಾರ್ಯಕ್ರಮಗಳ ಮೂಲಕ ನಾವು ನಡೆಸಿಕೊಡ್ತಾ ಇದ್ದೀವಿ. ಮತ್ತು ಫುಲ್ ಸ್ಟ್ಯಾಕ್ ಕ್ವಾಂಟಮ್ ಕೋರ್ಸಸ್ ಅನ್ನು ನಾವು ನಡೆಸ್ತಾ ಇದ್ದೀವಿ. ಕ್ವಾಂಟಮ್ ಕಂಪ್ಯೂಟಿಂಗ್ ನ ಸಾಫ್ಟ್ವೇರ್, ಪ್ರೋಗ್ರಾಮಿಂಗ್, ಅಲ್ಗಾರಿದಮ್ಗಳಿಂದ ಹಿಡಿದು ಹಾರ್ಡ್ವೇರ್ ನ ಮೂಲಭೂತ ಅಂಶಗಳವರೆಗೆ ಸಮಗ್ರವಾದಂತಹ ಕಲಿಕೆಯನ್ನು ನಾವು ಈ ಫುಲ್ ಸ್ಟ್ಯಾಕ್ ಕೋರ್ಸಸ್ ನ ಮೂಲಕ
0: ವಿದ್ಯಾರ್ಥಿಗಳಿಗೆ
1: ನೀಡ್ತಾ ಇದ್ದೇವೆ. ಮತ್ತೆ ಅನೇಕ ಉದ್ಯಮಗಳು ಮತ್ತು ಅನೇಕ ಶೈಕ್ಷಣಿಕ ಸಂಸ್ಥೆಗಳ ಜೊತೆಗೆ ಸಹಭಾಗಿತ್ವದೊಂದಿಗೆ ನಾವು ಅನೇಕ ಔಪಚಾರಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳ ವಿಶೇಷತೆ ಏನು ಅಂತ ಹೇಳಿದ್ರೆ ಬರೀ ಥಿಯರಿ ಮಾತ್ರ ಅಲ್ಲ, ವಿದ್ಯಾರ್ಥಿಗಳಿಗೆ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಈ ಎರಡೂ ಕ್ಷೇತ್ರದಲ್ಲಿ ಹ್ಯಾಂಡ್ಸ್ ಆನ್ ಅನುಭವ ನೀಡುವಂತೆ ಈ ಎಲ್ಲ ಕೋರ್ಸ್ಗಳನ್ನು ನಾವು ರೂಪಿಸಿದ್ದೀವಿ. ಮತ್ತೆ ಸರಳವಾಗಿ ಏನು ಹೇಳಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಕೇವಲ ಕ್ವಾಂಟಮ್ ಬಗ್ಗೆ ಓದೋದಷ್ಟೇ ಅಲ್ಲ, ಅದನ್ನು ಪ್ರಾಯೋಗಿಕವಾಗಿ ಕಲಿತು ಭವಿಷ್ಯದ ಉದ್ಯೋಗಗಳಿಗೆ ಸಿದ್ಧರಾಗುವಂತೆ ನಾವು ಈ ಕೋರ್ಸ್ಗಳನ್ನು ನಿರ್ಮಿಸಿದ್ದೇವೆ.
0: ಒಟ್ಟಾರೆಯಾಗಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಯನ್ನ ಹೆಚ್ಚು ಮಾಡಿಕೊಂಡು ಸಿಡ್ಯಾಕ್ ನಲ್ಲಿ ನಡೀತಾ ಇರುವಂತಹ ಕೋರ್ಸ್ಗಳ ಬಗ್ಗೆ ಅವೇರ್ನೆಸ್ ಪಡ್ಕೊಂಡು ಇಲ್ಲಿ ಸೇರ್ಕೋಬೇಕು, ಮತ್ತಷ್ಟು ಕಲಿಬೇಕು, ಹಾಗೇನೆ ದೇಶದ ಬುನಾದಿಯ ಭದ್ರತೆಗೆ ಸಹಕಾರ ಆಗುವಂತೆ ಸಿಡ್ಯಾಕ್ ಜೊತೆ ಕೈ ಜೋಡಿಸಿ ಇನ್ನಷ್ಟು ಸಂಶೋಧನೆಗಳನ್ನ ಮಾಡಬೇಕು ಅಂತ ಈ ಕಾರ್ಯಕ್ರಮದ ಮೂಲಕ ಕೇಳ್ಕೊಳ್ತಾ ಇದೀವಿ. ಇಂದು ನಮ್ಮ ಯುವ ಜನತೆ ಸ್ಟಾರ್ಟ್ಅಪ್ ಕಡೆ ಹೆಚ್ಚು ಆಸಕ್ತಿಯನ್ನ ಕೂಡ ತೋರಿಸ್ತಾ ಇದ್ದಾರೆ. ಈ ಕ್ವಾಂಟಮ್ ಕ್ಷೇತ್ರದಲ್ಲಿ ಅಂತಹ ಅವಕಾಶಗಳೇನಾದ್ರೂ ಇದೆಯಾ?
1: ಖಂಡಿತವಾಗಿಯೂ. ಈ ಕ್ವಾಂಟಮ್ ಸಾಫ್ಟ್ವೇರ್, ಸೈಬರ್ ಸೆಕ್ಯೂರಿಟಿ ಮತ್ತು ಕ್ವಾಂಟಮ್ ಸೇಫ್ ಎನ್ಕ್ರಿಪ್ಷನ್ ಮತ್ತು ಹೊಸ ಔಷಧಗಳನ್ನು ಕಂಡುಹಿಡಿಯೋದು, ಡ್ರಗ್ ಡಿಸ್ಕವರಿ ಅಂತ ಹೇಳ್ತೀವಿ, ಮತ್ತೆ ಕ್ವಾಂಟಮ್ AI ಮತ್ತು ಈ ಕ್ವಾಂಟಮ್ ಸಿಮ್ಯುಲೇಷನ್ ಟೂಲ್ಸ್, ಹೀಗಾಗಿ ಅನೇಕ ಕ್ಷೇತ್ರಗಳಲ್ಲಿ ಈ ಸ್ಟಾರ್ಟ್ಅಪ್ಗಳಿಗೆ ಅವಕಾಶಗಳು ಹೆಚ್ಚುತ್ತಾ ಇವೆ. ಜಗತ್ತಿನಾದ್ಯಂತ ಈಗಾಗಲೇ ಅನೇಕ ಕಂಪನಿಗಳು, ಹೊಸ ಕಂಪನಿಗಳು ಮತ್ತು ಸ್ಟಾರ್ಟ್ಅಪ್ಗಳು ಕೂಡ ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಭಾರತದಲ್ಲಿಯೂ ಕೂಡ ಯುವ ಸಂಶೋಧಕರು ಮತ್ತು ಉದ್ಯಮಿಗಳಿಗೆ ಇದು ಹೊಸ ಹೊಸ ರೀತಿಯಾದಂತಹ ಅವಕಾಶಗಳನ್ನು ಒದಗಿಸ್ತಾ ಇದೆ.
0: ಇನ್ನು ಕ್ವಾಂಟಮ್ ಅಂದ್ರೆ ತುಂಬಾ ಕಷ್ಟ ಅನ್ನೋ ನಮ್ಮ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಶ್ವಿಜಾ ಅವರೇ? ಅವರು ಹೇಗೆ ಆರಂಭಿಸಬಹುದು ಇದನ್ನ?
1: ನಿಜವಾಗಿ ಹೇಳೋದಾದ್ರೆ ಈಗಲೇ ಈ ಕ್ಷೇತ್ರದಲ್ಲಿ ಪ್ರವೇಶಿಸುವುದಕ್ಕೆ ಅತ್ಯಂತ ಉತ್ತಮವಾದಂತಹ ಸಮಯ. ನಿಜ, ಬಹಳ ಜನರಿಗೆ ಕ್ವಾಂಟಮ್ ಅಂದ್ರೆ ಅತಿ ಕಷ್ಟ, ಅದು ನಮ್ಮಿಂದ ಆಗೋದಿಲ್ಲ ಅನ್ನೋ ಒಂದು ಭಾವನೆ ಇರುತ್ತದೆ. ಕ್ವಾಂಟಮ್ ಕಂಪ್ಯೂಟಿಂಗ್ ಕಲಿಯೋದಕ್ಕೆ ಕಡ್ಡಾಯವಾಗಿ ಭೌತಶಾಸ್ತ್ರ ತಜ್ಞರು ಆಗಿರಲೇಬೇಕು ಅಂತ ಏನೂ ಇಲ್ಲ. ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಗಣಿತ, ಭೌತಶಾಸ್ತ್ರ, AI, ಡೇಟಾ ಸೈನ್ಸ್, ಈ ರೀತಿಯಾದಂತಹ ಹಲವು ವಿವಿಧ ಕ್ಷೇತ್ರಗಳ ವಿದ್ಯಾರ್ಥಿಗಳು ಕೂಡ ಇದನ್ನ ಕಲಿಯಬಹುದಾಗಿದೆ. ಪ್ರತಿ ಹೊಸ ತಂತ್ರಜ್ಞಾನದಲ್ಲೂ ಆರಂಭದಲ್ಲಿ ಕಷ್ಟವಾಗಿಯೇ ಇರುತ್ತದೆ. ಇವತ್ತಿನ ವಿದ್ಯಾರ್ಥಿಗಳು ಇಂಟರ್ನೆಟ್, AI ಅಥವಾ ಕೋಡಿಂಗ್ ಹೇಗೆ ಕಲಿತಾ ಇದ್ದಾರೋ ಅದೇ ರೀತಿ ಕ್ವಾಂಟಮ್ ಕಂಪ್ಯೂಟರ್ ಕೂಡ ಹಂತ ಹಂತವಾಗಿ ಕಲಿಯಬಹುದಾಗಿದೆ. ಈ ನಿಟ್ಟಿನಲ್ಲಿ ಸಿಡ್ಯಾಕ್ ವಿವಿಧ ತರಬೇತಿ ಕಾರ್ಯಕ್ರಮಗಳು, ಕಾರ್ಯಾಗಾರಗಳು ಮತ್ತು ವೆಬಿನಾರ್ಗಳನ್ನು ನಡೆಸ್ತಾ ಇದೆ. ಅದರಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಆಧಾರಿತ ಮೂಲಭೂತ ಅಂಶಗಳನ್ನು ನಾವು ವಿದ್ಯಾರ್ಥಿಗಳಿಗೆ ತಿಳಿಪಡಿಸ್ತಾ ಇದ್ದೇವೆ, ಮತ್ತು ಕ್ವಾಂಟಮ್ ಸರ್ಕ್ಯೂಟ್ ಪ್ರೋಗ್ರಾಮಿಂಗ್, ಕ್ವಾಂಟಮ್ ಮಷಿನ್ ಲರ್ನಿಂಗ್, ಈ ರೀತಿಯಾದಂತಹ ಅನೇಕ ಪ್ರಾಯೋಗಿಕವಾಗಿ ನಾವು ಅಭ್ಯಾಸ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಇವೆಲ್ಲವುದರಿಂದ ಈ ತಂತ್ರಜ್ಞಾನದ ಬಗ್ಗೆ ವಿದ್ಯಾರ್ಥಿಗಳು ಕಲಿಯಬಹುದಾಗಿದೆ. ಮತ್ತು ಈಗಾಗಲೇ ನಾನು ಹೇಳಿದಂತೆ ವಿದ್ಯಾರ್ಥಿಗಳು ಕ್ಯೂನಿವರ್ಸ್ ಪ್ಲಾಟ್ಫಾರ್ಮ್ ಮತ್ತು ಅದರ ಯೂಟ್ಯೂಬ್ ಚಾನೆಲ್ನಲ್ಲಿ ಅನೇಕ ವಿಡಿಯೋಗಳನ್ನು ಕೂಡ ನಾವು ಹಾಕಿದ್ದೀವಿ. ಸೊ ಈ ಎಲ್ಲ ಪರಿಕರಗಳನ್ನು ಉಪಯೋಗಿಸಿ ತಮ್ಮ ಕಲಿಕೆ ಪ್ರಯಾಣವನ್ನು ಆರಂಭಿಸಬಹುದಾಗಿದೆ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಲ್ಯಾಪ್ಟಾಪ್ನಲ್ಲೇ ಕೂಡ ಆನ್ಲೈನ್ ಮೂಲಕ ಕ್ವಾಂಟಮ್ ಪ್ರೋಗ್ರಾಮಿಂಗ್ ಅನ್ನು ಅಭ್ಯಾಸ ಮಾಡಬಹುದಾಗಿದೆ. ಅಂದ್ರೆ ಮೊದಲ ಹೆಜ್ಜೆ ಏನು ಅಂತ ಹೇಳಿದ್ರೆ ಕುತೂಹಲ.
0: ಬಹಳ ಚೆನ್ನಾಗಿ ಹೇಳಿದ್ರಿ, ಕುತೂಹಲವೇ ಆರಂಭ. ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ವಿಸ್ತಾರವಾಗಿ ತಿಳಿಸ್ಕೊಟ್ರಿ, ನಮ್ಮ ಕೇಳುಗರಿಗೆ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಯುವ ಜನತೆಗೆ ಏನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಾ?
1: ಇಂದು ಈ ಕ್ವಾಂಟಮ್ ತಂತ್ರಜ್ಞಾನ ಒಂದು ಭವಿಷ್ಯದ ವಿಷಯದಂತೆ ನಮಗೆ ಅನ್ನಿಸಬಹುದು, ಮುಂದಿನ ದಶಕದಲ್ಲಿ ಅದು ನಮ್ಮ ದೈನಂದಿನ ಬದುಕಿನ ಭಾಗವಾಗಬಹುದು. ಹೇಗೆ ಇಂಟರ್ನೆಟ್ ಮತ್ತು ಸ್ಮಾರ್ಟ್ ಫೋನ್ ಅನ್ನು ನಾವು ಹೆಚ್ಚು ಹೆಚ್ಚು ಬಳಸ್ತಾ ಇದೀವೋ ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಇದು ಭವಿಷ್ಯದ ತಂತ್ರಜ್ಞಾನವನ್ನು ಬಳಸುವ ಅವಕಾಶ ಮಾತ್ರ ಅಲ್ಲ, ಅದನ್ನು

0: ಸೋಲಿಸುವ ಅವಕಾಶ ಕೂಡ ಇವತ್ತು ನಮ್ಮ ಕೈನಲ್ಲಿದೆ. ಭಾರತದಲ್ಲಿ ನಮಗೆಲ್ಲರಿಗೂ ಗೊತ್ತಿರುವಂತಹ ಅಪಾರ ಪ್ರತಿಭೆ ಇದೆ. ಮುಂದಿನ ದಿನಗಳಲ್ಲಿ ಈ ತಂತ್ರಜ್ಞಾನದಲ್ಲಿ ಸಂಶೋಧಕರು, ಎಂಜಿನಿಯರ್ಗಳು, ಪ್ರೋಗ್ರಾಮರ್ಗಳು ಮತ್ತು ಹೊಸ ಆವಿಷ್ಕಾರಕರುಗಳ ಅತ್ಯಂತ ಅಗತ್ಯ ನಮಗೆ ಇರಲಿದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಸದಾ ಕಲಿಯೋ ಮನೋಭಾವವನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳ್ತೇನೆ.
1: ತಂತ್ರಜ್ಞಾನ ಅಂದ್ರೇನೆ ಸಂಕೀರ್ಣ ವಿಷಯ. ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ಸರಳವಾಗಿ ಮತ್ತು ಮನೋಜ್ಞವಾಗಿ ನಮ್ಮೆಲ್ಲರಿಗೂ ತಿಳಿಸಿದ್ದೀರಾ, ವಿವರಿಸಿದ್ದೀರಾ. ಇದಕ್ಕಾಗಿ ನಮ್ಮ ಶ್ರೋತೃಗಳ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ತುಂಬಾ ಧನ್ಯವಾದಗಳು ಡಾಕ್ಟರ್ ಆಶ್ವೀಜ ಬಿ ಅವರೇ.
0: ನಿಮಗೂ ಕೂಡ ಧನ್ಯವಾದಗಳು.
1: ಆತ್ಮೀಯ ಶ್ರೋತೃಗಳೇ, ಇದುವರೆಗೆ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಸರಣಿ ಕಾರ್ಯಕ್ರಮಗಳಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಕೇವಲ ತಂತ್ರಜ್ಞಾನವಲ್ಲ, ಅದು ಭವಿಷ್ಯದ ಹೊಸ ದಾರಿ ಅನ್ನೋದನ್ನ ತಿಳ್ಕೊಂಡ್ವಿ. ಬಹುಶಃ ಮುಂದಿನ ಮಹತ್ವದ ಕ್ವಾಂಟಮ್ ಆವಿಷ್ಕಾರ ನಮ್ಮ ದೇಶದ ಯುವ ಪೀಳಿಗೆಯಿಂದಲೇ ಆಗಬಹುದೇನೋ ಅನ್ನೋ ಆಶಾಭಾವದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಹೀಗೆ ಕೇಳ್ತಾ ಇರಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಮಸ್ಕಾರ. ವೃತ್ತಿ ಜೀವನ, ಕೌಶಲ್ಯಾಭಿವೃದ್ಧಿ ಮತ್ತು ಭವಿಷ್ಯದ ಅವಕಾಶಗಳು, ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ ಎಸ್.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ಸ್ನೇಹಿತರೆ, ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಹಲೋ ಕರ್ನಾಟಕಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
3: ರೀ, ಮನೆ ಖರ್ಚಿಗೆ ಹಣ ಕೊಡಿ.
4: ಇದು ರೇಷನ್ಗೆ 15,000, ತರಕಾರಿಗೆ 2,000,
3: ಮತ್ತೆ ವಿದ್ಯುತ್ ಬಿಲ್ಲಿಗೆ
4: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
3: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
4: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.
5: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
5: FM ರೈನ್ಬೋಗೆ ಮೆಸೇಜ್ ಮಾಡಿ.
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
5: ಪ್ರತಿದಿನ ಬೆಳಗ್ಗೆ 9ಕ್ಕೆ ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
2: ಎಲ್ಲಿರಲಿ ಹೇಗಿರಲಿ ಕನ್ನಡಗೂ ನಿನಗಿರಲಿ.
6: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋ.
7: ಮ್ಯೂಸಿಕಲಿ ಯೋರ್ಸ್ ಅದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3. ಸಮಯ ಸರಿಯಾಗಿ 9:20. ಇದು FM ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಸಖತ್ ಸಾಂಗ್ಸ್ ಅಲ್ಲಿ ನಾವಿದ್ದೀವಿ ನಿಮ್ಮಿಷ್ಟದ ಹಾಡುಗಳನ್ನ ಕೇಳೋಕ್ಕೋಸ್ಕರ. ನಿಮ್ಮಿಷ್ಟದ ಹಾಡಿಗೆ ನೀವು ಕೂಡ ನಮಗೆ ಸಂದೇಶನ ತಲುಪಿಸಬಹುದು 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ನಮಗೋಸ್ಕರ ಒಂದು ಹಾಡನ್ನ ಕೇಳಿಸ್ರಿ ಅಂತ ಸಾಕಷ್ಟು ಜನ ಸಂದೇಶನ ಕಳಿಸಿದ್ದಾರೆ. ಚಂದ್ರಶೇಖರ್ ಅವರು ಮತ್ತೆ ಅನುರಾಧ ಭಟ್ ಜೊತೆಗೆ ಹರೀಶ್ ಮಲ್ಲೇಶ್ವರಂಯಿಂದ ಸಂದೇಶನ ಕಳಿಸಿದ್ದಾರೆ. ಹೊಸಪೇಟೆಯಿಂದ ರಘುಪ್ರಸಾದ್, ಶೋಭಾ, ಸೃಜನಾ ಮತ್ತೆ ಯಾವುದಾದ್ರೂ ಒಂದು ಹಾಡು ನಮಗೋಸ್ಕರ ಕೇಳಿಸಿ ಅಂತ. ಹಿತೇಂದ್ರ ದಾಸ್ ಅಸ್ಸಾಮಿಂದ ಸಂದೇಶನ ಕಳಿಸಿದ್ದಾರೆ. ಅವ್ರ ಜೊತೆಗೆ ನಾಗರತ್ನ ರಾಜಾಜಿನಗರದಿಂದ, ಭೋಪ ವೆಂಕಟೇಶ್ ಅವರು, ಸುಧಾ, ಜಯಶ್ರೀ, ಸುನಿಲ್ ರಾಜಾಜಿನಗರದಿಂದ, ಬಿಂದು ಪ್ರಕಾಶ್ ಅವರು ಸಂದೇಶನ ಕಳಿಸಿದ್ದಾರೆ. ಸಿಂಧನೂರು ಸುರೇಶ್ ಬೀಳಟಗಿ, ಮತ್ತೆ ಒಂದು ಹಾಡು ನಮಗೋಸ್ಕರ ಅಂತ ಮೋಹನ್ ನಳಿನ ಅರ್ಶನಕುಂಟೆಯಿಂದ, ಕಲಬುರಗಿಯಿಂದ ಧರ್ಮಣ ದನ್ನಿಯವರು, ಸುಷ್ಮಾ ರಮೇಶ್, ಪ್ರೇಕ್ಷಿತ್ ಸಾತ್ವಿಕ್ ಅವರು ಸಂದೇಶ ಕಳಿಸಿ ಒಂದು ಹಾಡು ಕೇಳ್ತಾ ಇದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿಯಿಂದ, ಜೊತೆಗೆ ಜಿಎನ್ ಬಸವರಾಜ್, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸಂದೇಶನ ಕಳಿಸಿದ್ದಾರೆ. ಜೊತೆಗೆ ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ ಅಮರಾವತಿ ಹರಿಕುಮಾರ್ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಕಳಿಸಿದ್ದಾರೆ. ಸತೀಶ್ ಉಡುಪಿಯಿಂದ, ಮತ್ತೆ ಗಬೂರು ಶಂಕರ್ ಜಗಲಿ ಗಬೂರು ರಾಯಚೂರಿಂದ, ಹನೂರ್ ಅಲಿ ಅವರು ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದಾರೆ. ಶ್ರೀನಿವಾಸ್ ಕೋಣನಕೆರೆ ಗ್ರಾಮದಿಂದ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಮತ್ತೆ ಸುಜಾತಾ ಆರ್, ಗಣೇಶ್, ಯತೀಶ್, ಲೀಲಾ, ಪೂಜಾ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ನೀವೆಲ್ಲರಿಗಾಗಿ ಈ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು FM ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3.

0: ಸಮಯ ಸರಿಯಾಗಿ 9:35 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.
1: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ಮ್ಯೂಸಿಕಲಿ ಯಾಸದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸಾಕಷ್ಟು ಜನರ ಸಂದೇಶ ಈಗಾಗಲೇ ಬಂದಿದೆ. ಒಂದು ಹಾಡು ನಮಗೋಸ್ಕರ ಪ್ಲೀಸ್ ಅಂತ ದಿವ್ಯಪ್ರಸಾದ್ ಅವರು ಸಂದೇಶನ ಕಳಿಸಿದ್ದಾರೆ. ಅವ್ರ ಜೊತೆಗೆ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಚಿದಾನಂದ ಅವರು ಟಿಬಿ ಸರ್ಕಲ್ನಿಂದ ಹುಬ್ಬಳ್ಳಿ ಲೋಹಿಯಾನಗರದಿಂದ, ಚನ್ನಬಸಪ್ಪ ಕರ್ಮಡಿ, ನಾಗೇಶ್ ಕುಮಾರ್ ಚಂದಾಪುರದಿಂದ, ಚಂದ್ರಶೇಖರ್ ನಾಯಕ್ ಜೊತೆಗೆ ಚನ್ನಕುಂಟೆ ಶಿರಾದಿಂದ, ತೇಜಸ್ವಿನಿ ಯಶವಂತ್ ಅನಂತಕುಮಾರ್ ಅರಸು ಕಡಬಾಯಿಂದ, ಮತ್ತು ಬೋಳನಮಕ್ಕಿ ಹೊನ್ನೂರ ಹೊನ್ನವರ ಗಜಾನನ ಭಟ್ ಅವರು, ಜೊತೆಗೆ ಉಮಾ ರವಿಕುಮಾರ್ ಉಜ್ಜನಹಳ್ಳಿ ಚನ್ನಪಟ್ಟಣದಿಂದ ಸಂದೇಶನ ಕಳಿಸಿದ್ದಾರೆ. ಮಹೇಶ್ ಮಂಡ್ಯದಿಂದ, ಮತ್ತು ಕರ್ನೂಲ್ ಇಂದ ಅದೋನಿಯಿಂದ ಬಂಗಾರಾಜು ಅವರು ಸಂದೇಶನ ಕಳಿಸಿದ್ದಾರೆ. ಬಾಗೇಪಲ್ಲಿ ಜಗದೀಶ್ ಶಾಸ್ತ್ರಿ, ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ಒಡಿಗೇನಹಳ್ಳಿಯಿಂದ, ಮತ್ತೆ ಸಂದೇಶನ ಕಳಿಸಿದವರು ಬೆಳಗಾವಿಯಿಂದ ಸಂತೋಷ್ ಧೂಪದಾಳ ಮತ್ತು ಅವರ ಕುಟುಂಬದವರು ಸಂದೇಶನ ಕಳಿಸಿದ್ದಾರೆ. ಶಾಯಮ್ಮ ಕಲಬುರಗಿಯಿಂದ ನಿಮ್ಮ ಸಂದೇಶ ಕೂಡ ತಲುಪಿದೆ. ಜೆಪಿ ನಗರದ ಉಮೇಶ್ ಹೆಚ್ ವಿ ಯೋಗ ನರಸಿಂಹ ಅವರ ಸಂದೇಶ ತಲುಪಿದೆ. ಷಣ್ಮುಖ ಹಳೇಬಿಯತ್ತಿಯಿಂದ ಮುಧೋಳ ತಾಲೂಕಿನ ಅಕ್ಕಿ ಮರಡಿ ವಿಠಲ ಕುಂಬಾರ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಜೊತೆಗೆ ಚಂದ್ರಶೇಖರ್, ರಿಷಭ್ ದೇವರಾಯ, ಅಂಜನ ಕುಮಾರ್ ಅವರು ಸಂದೇಶನ ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಮಲ್ಲಪ್ಪ ಭದ್ರೆಯವರ ಕೂಡ ಸಂದೇಶ ಕಳಿಸಿದ್ದಾರೆ. ಮಂಜುನಾಥ್ ಬಳ್ಳಾರಿಯಿಂದ, ಮತ್ತು

ಸಮಯ ಸರಿಯಾಗಿ 9:45. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಗೋಪಿನಾಥ್ ಕೆಂಗೇರಿಯಿಂದ ಸಂದೇಶನ ಕಳಿಸಿದರೆ, ಮಧುಗಿರಿಯಿಂದ ಗುಟ್ಟಿ ರಮೇಶ್ ಹುಸಾನ್ ಬ್ರಾಡ್ ಅವರು ಸಂದೇಶನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರು ಉಷಾ ದಾವಣಗೆರೆಯಿಂದ, ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ಅವರ ಜೊತೆಗೆ ಪದ್ಮಜಾ ಶರತ್ ಬೇಡೆ ಹಂಪಿ ನಗರ ಬೆಂಗಳೂರಿಂದ, ಮತ್ತೆ ಮೈಸೂರು ಎ ಅಪ್ಪಾಜಿಯವರು ಸಂದೇಶನ ಕಳಿಸಿ ಒಂದು ಹಾಡು ನಮಗೋಸ್ಕರ ಪ್ರಸಾರ ಮಾಡಿ ಅಂತ ಕಳಿಸಿದ್ದಾರೆ. ಜೊತೆಗೆ ಕಿಂಗೇರಿ ಹೋಬಳಿಯಿಂದ ರವೀಂದ್ರ ಅವರ ಸಂದೇಶ ತಲುಪಿದೆ. ಅವರ ಜೊತೆಗೆ ಡಿಎಂ ಕುರ್ಕೆ ಅರಸೀಕೆರೆ ತಾಲೂಕಿಂದ ಸಂದೇಶ ತಲುಪಿದೆ. ನಿಮ್ಮೆಲ್ಲರಿಗಾಗಿ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ. ಕೇಳ್ತಾರೆ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

9:57 ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಮಹಾಲಿಂಗಪುರದಿಂದ ಇನ್ನುದಿನ ಬನಹಟ್ಟಿ ಮತ್ತೆ ಒಂದು ಹಾಡು ನಮಗೋಸ್ಕರ ಅಂತ ಚಿರಾನಂದ್ ಅವರು ಟಿ ಬಿ ಸರ್ಕಲ್ ಇಂದ ಕೇಳಿದ್ದಾರೆ. ಶಕುಂತಲಾ ಶಂಕರ್ ಮಂಡ್ಯದಿಂದ ಎಲ್ಲಾ ಹಾಡುಗಳು ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಸಂದೇಶನ ಕಳಿಸಿದ್ದಾರೆ. ಜೊತೆಗೆ ಯಾರ್ಯಾರು ಸಂದೇಶನ ಕಳಿಸಿದವರು ದಯವಿಟ್ಟು ನಿಮ್ಮ ಹೆಸರಿನ ಜೊತೆಲಿ ನಿಮ್ಮ ಸಂದೇಶನ ಕಳಿಸಿ. ಇದೊಂಥರ ಇಡ್ಲಿ ವಡೆ ಸಾಂಬಾರ್ ಉದಿನ ವಡೆಯ ಕಾಂಬಿನೇಷನ್ ಆಗಿದೆ ಇವತ್ತಿನ ಹಾಡುಗಳು ಅಂತ ಹೇಳಿದ್ದಾರೆ. ಧನ್ಯವಾದಗಳು ಸುಧಾ ಬುದಿಹಾಳ್, ನಿಮ್ಮ ಸಂದೇಶ ಕೂಡ ತಲುಪಿದೆ. ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಇದು ಇವತ್ತಿನ ಹಾಡುಗಳ ಸಾಲು. ಸಖತ್ ಸಾಂಗ್ಸ್ ಆಗಿತ್ತು, ಧನ್ಯವಾದಗಳು ಎಲ್ರಿಗೂ ಅಂತ ಹೇಳ್ತಾ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಾನು ಮಧು ಚೈತ್ರ. ಮತ್ತೆ 10 ಗಂಟೆಗೆ ವಾಪಸ್ ಆಗ್ತೀನಿ. ಕೇಳ್ತಾ ಇರಿ ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ಅಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
3: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಚಂದನವನದ ಚಿತ್ರಗಳು ಅಂದ್ರೆ ಸಾಕಷ್ಟು ವಿಧದಲ್ಲಿ ನಾವು ನೋಡಬಹುದು. ಪೌರಾಣಿಕ ಚಿತ್ರಗಳು, ಐತಿಹಾಸಿಕ ಚಿತ್ರಗಳು, ಭಕ್ತಿ ಪ್ರಧಾನ ಚಿತ್ರಗಳು, ಮಹಿಳಾ ಪ್ರಧಾನ ಚಿತ್ರಗಳು, ಮತ್ತೆ ಒಂಥರ ಈ ವೈಜ್ಞಾನಿಕ ಚಿತ್ರಗಳು ಅಂತ ಹೇಳ್ತೀವಲ್ಲ, ಅದು ಸೈಕೋಲಜಿಕಲ್ ಆಗಬಹುದು ಅಥವಾ ಯಾವುದೋ ಒಂದು ಕಾಯಿಲೆಯಿಂದ ಬಳಲ್ತಾ ಇರೋರನ್ನ ಬಿಂಬಿಸಿ ಒಂದು ಸಿನಿಮಾ ಇರಬಹುದು. ಥ್ರಿಲ್ಲರ್ ಪ್ರೇಮ ಮಯ ಚಿತ್ರಗಳು, ಹಾಸ್ಯಮಯ ಚಿತ್ರಗಳು, ಸಾಹಸಮಯ ಚಿತ್ರಗಳು, ಸಂಗೀತಮಯ ಚಿತ್ರಗಳು, ಹೀಗೆ ಅನೇಕ ಬಗೆಯ ಚಿತ್ರಗಳನ್ನು ನಾವು ಕಾಣ್ತಾ ಹೋಗ್ತೇವೆ. ಅದರಲ್ಲಿ ಇವತ್ತು ನಾನು ಯಾವ ಬಗೆಯ ಚಿತ್ರದ ಬಗ್ಗೆ ಮಾತಾಡ್ತೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ, ನಾನು ಹೇಳೋಕ್ಕೂ ಮೊದಲು ನೀವೊಂಚೂರು ಊಹೆ ಮಾಡಬಹುದು ಅನ್ನೋದಾದರೆ, ಈ ಹಾಡನ್ನು ಕೇಳ್ಕೊಂಡು ಬನ್ನಿ. ಈ ಹಾಡಲ್ಲೇ ಒಂದಿಷ್ಟು ಲಿಂಕ್, ಒಂದಿಷ್ಟು ಗುಟ್ಟನ್ನು ನಾನು ಬಿಟ್ಟುಕೊಡ್ತಾ ಇದ್ದೀನಿ ಯಾವ ತರಹದ ಚಿತ್ರಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.2.

ಸಮಯ 10:12 ನೀವು ಕೇಳ್ತಾ ಇರೋದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಬಂಧನ ಚಿತ್ರದ ಈ ಹಾಡನ್ನು ಕೇಳಿದ ನಂತರ ಸಾಕಷ್ಟು ಜನರ ಸಂದೇಶ ಬಂದಿದೆ, ಯಾವುದರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ಒಡಗಿನಹಳ್ಳಿಯಿಂದ ಹೇಳ್ತಾ ಇದ್ದಾರೆ, ಪ್ರೇಮ ವಿಫಲತೆಯ ಕತೆ ಹೊಂದಿರುವ ಚಿತ್ರಗಳು ಅಂತ. ಇದು ಒಂದು ಮಟ್ಟಕ್ಕೆ ಹೌದು ಅಂತ ಹೇಳಬಹುದು. ಮತ್ತೆ ಕ್ಯಾನ್ಸರ್ ಬಗೆಗಿನ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ರಾಜ್ಕುಮಾರ್ ಕಾತ್ರಕಿ ಅವರು ಹೇಳ್ತಾ ಇದ್ದಾರೆ. ಖಂಡಿತ ಇಲ್ಲ, ವೈದ್ಯಕೀಯ ರಂಗದ ಚಿತ್ರಗಳು ಅದು ಅಲ್ಲ. ಮತ್ತೆ ಹರೀಶ್ ಮಲ್ಲೇಶ್ವರಂ ಇಂದ ಹೇಳಿದ್ರು, ಆಕಾಶವಾಣಿಗೆ ನಮಸ್ಕಾರ. ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಕಲಾಜ್ಯೋತಿ ಅವರು ಹೇಳಿದ್ದಾರೆ. ಇಲ್ಲ, ನೆನಪಿನ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ನಂಬರ್ಂಡಿಂಗ್ ವಿತ್ 3548. ಇಲ್ಲ, ಸುಳ್ಯ ಇದರಿಂದ ಉಸ್ಮಾನ್ ಅವರು ಸಂದೇಶನ ಕಳಿಸಿದ್ದಾರೆ. ಪ್ರೇಮ ನಿರಾಕರಣೆ ಬಗ್ಗೆ ಮಾತಾಡ್ತಿರಬಹುದಾ ಅಂತ ಚಿದಾನಂದ ಅವರು ಟಿ ಪಿ ಸರ್ಕಲಿಂದ ಸಂದೇಶನ ಕಳಿಸಿದ್ದಾರೆ. ಸ್ವಲ್ಪ ಇರಬಹುದು ಅನ್ಸುತ್ತೆ. ಯಮನೂರಪ್ಪ ದಾನಿ ಇರ್ಕಲಿಂದ ಸಂದೇಶನ ಕಳಿಸಿದ್ದಾರೆ. ಮತ್ತೆ ಏಕಮುಖ ಪ್ರೇಮ ಕಥೆಗಳ ಇರಬಹುದು ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಳ್ಳಿಯಿಂದ ಹೇಳ್ತಾ ಇದ್ದಾರೆ. ಅದೇ ಸ್ವಲ್ಪ ಮಟ್ಟಕ್ಕೆ ಇರಬಹುದು ಅನ್ಸುತ್ತೆ. ಮಂಜುಳಾ ಮುನಿಯಪ್ಪ ಪಂದ್ರಪಾಳ್ಯ ಮೈಸೂರಿಂದ, ಸ್ಪಷ್ಟವಾದ ಕನ್ನಡ ಖುಷಿ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು. ಮತ್ತೆ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಸಂದೇಶನ ಕಳಿಸಿದ್ದಾರೆ. ಚಿತ್ರಗಳ ಹಾಡು ಚೆನ್ನಾಗಿರುತ್ತೆ ಅಂತ. ಧನ್ಯವಾದಗಳು ನಿಮ್ಮೆಲ್ರಿಗೂ. ಆದರೆ ಇವತ್ತು 101 ನೆನಪು ಹಾಡನ್ನ ಕೇಳಾದ್ಮೇಲೆ ನಾನು ಯಾವ ಚಿತ್ರದ ಬಗ್ಗೆ, ಯಾವ ತರಹದ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಖಂಡಿತ ಹೇಳ್ತೀನಿ. ನಾನು ಇವತ್ತು ಮಾತಾಡ್ತಾ ಇರೋದು ಕನ್ನಡದ ತ್ಯಾಗಮಯ ಚಿತ್ರಗಳ ಬಗ್ಗೆ. ಕನ್ನಡದ ತ್ಯಾಗಮಯ ಚಿತ್ರಗಳು ಅಂದ ಕೂಡಲೇ ನಮಗೆ ನೆನಪಾಗೋದು ರಮೇಶ್ ಅರವಿಂದ್ ಅವರು. ರಮೇಶ್ ಅವರ ಅವರನ್ನು ಒಂದು ಕಾಲದಲ್ಲಿ ತ್ಯಾಗರಾಜ ಅಂತಲೇ ಕರೀತಾ ಇದ್ರು, ಅಷ್ಟೊಂದು ತ್ಯಾಗಮಯ ಸಿನಿಮಾಗಳನ್ನು ಮಾಡಿದವರು ಅವರು. ಆದರೆ ಅದಕ್ಕೂ ಮೊದಲು ಅಂದರೆ ಸುಮಾರು ಚಿತ್ರರಂಗದ ಆರಂಭದಲ್ಲಿ, ಚಂದ್ರಮನದ ಆರಂಭದಲ್ಲಿ ನಾವು ಮಾತಾಡೋದಾದರೆ 1970 ಬಿಡುಗಡೆಯಾದ ಚಿತ್ರ ಗೆಜ್ಜೆ ಪೂಜೆ. ಸಂಕವನ ಮಗಳು ಅಪರ್ಣ, ಅವಳು ಇಷ್ಟಪಟ್ಟವನಿಂದಲೇ ಒಂದು ಮಗುನ ಪಡಿತಾಳೆ, ಆಕೆನೆ ಚಿತ್ರದ ನಾಯಕಿ ಚಂದ್ರ. ಅದಾದ್ಮೇಲೆ ಅಪರ್ಣ ದೇವದಾಸಿ ಪದ್ಧತಿಗೆ ಬಲಿಯಾದ್ರೂ ಮಗಳನ್ ಮಾತ್ರ ಚೆನ್ನಾಗಿ ಬೆಳೆಸ್ಬೇಕು ಅಂತ ಅನ್ಕೊಳ್ತಾಳೆ, ಮಗಳು ತನ್ನಂಗೆ ಆಗ್ಬಾರ್ದು ಅಂತನೂ ಅನ್ಕೊಳ್ತಾಳೆ ಈ ಅಪರ್ಣ. ಅದಕ್ಕೋಸ್ಕರ ಆಕೆಗೆ ಚಂದ್ರಂಗೆ ತುಂಬ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ತಾಳೆ, ಚಂದ್ರನು ಕಾಲೇಜ್ ಮೆಟ್ಲು ಹತ್ತುತ್ತಾಳೆ. ಎದುರು ಮನೆ ಯುವಕ ಸೋಮನ್ಗೆ ಮನಸ್ಸೊಲ್ತಾಳೆ ಚಂದ್ರ. ಸೋಮನು ಅಷ್ಟೇ ಚಂದ್ರನನ್ನ ತುಂಬ ಇಷ್ಟಪಡ್ತಾನೆ. ಇಬ್ಬರು ಪ್ರೀತಿ ಬೆಳೆದು ಮದುವೆಯಾಗೋ ಹಂತಕ್ಕೆ ಬರುತ್ತೆ. ಆದರೆ ಸಂಗವನಿಗೆ ದೇವದಾಸಿ ಪದ್ಧತಿಯನ್ನು ಮುಂದುವರಿಸೋ ಬಯಕೆ. ಅದಕ್ಕೋಸ್ಕರ ಮಗಳ ಮೊಮ್ಮಗಳ ತಲೆ ತುಂಬ ತೆಂತಾರ್ತಾಳೆ. ಆದರೆ ಚಂದ್ರ ದೇವದಾಸಿ ಮಗಳಾದರೂ ಆ ಅನಿಷ್ಟ ಪದ್ಧತಿಯನ್ನು ಧಿಕ್ಕರಿಸಿ ಸಂಪ್ರದಾಯದಂತೆ ಗೆಜ್ಜೆ ಪೂಜೆ ಮಾಡಿಸ್ಕೊಳ್ಳೋಕೆ ನಿರಾಕರಿಸ್ತಾಳೆ. ಆದರೆ ಸೋಮನಿಗೆ ಆಕೆ ಬಗ್ಗೆ ಕೆಟ್ಟದಾಗಿ ಹೇಳಕ್ಕೆ ಸಮಾಜ ಶುರು ಮಾಡುತ್ತೆ. ಶುರುವಿನಲ್ಲಿ ಸೋಮ ಕೂಡ ಈ ವಿಷಯಗಳಿಗೆ ಬೆಲೆ ಕೊಡಲ್ಲ. ಆದರೆ ಸ್ವಲ್ಪ ದಿನಗಳಾದ ನಂತರ ತನ್ನ ತಂದೆ ಜೊತೆ ಇದ್ದದ್ದನ್ನು ಆಕೆ ಅಂದರೆ ಚಂದ್ರಳ ತಾಯಿ ತನ್ನ ತಂದೆ ಜೊತೆಯಲ್ಲಿ ಇದ್ದದ್ದನ್ನು ಕಂಡ ಅವನು ಕೂಡ ಚಂದ್ರನ ಇಷ್ಟಪಡೋದನ್ನ ನಿಲ್ಲಿಸ್ತಾನೆ, ಮದುವೆ ಅನ್ನೋ ವಿಷಯದಿಂದ ದೂರ ಆಗ್ತಾನೆ. ಇದರಿಂದ ಮನನೊಂದ ನಾಯಕಿ ಗೆಜ್ಜೆ ಪೂಜೆಗೆ ಒಪ್ಪಿಗೆ ಕೊಡ್ತಾಳೆ. ಆದರೆ ಗೆಜ್ಜೆ ಪೂಜೆಯ ವಿಧಿವಿಧಾನ ಪೂರ್ಣ ಆಗೋಕ್ಕೆ ಮೊದಲೇ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಇದು ಚಿತ್ರದ ಕಥಾವಸ್ತು. ಎಂ ಕೆ ಇಂದ್ರಾ ಅವರ ಕಾದಂಬರಿಯನ್ನು ಆಧರಿಸಿದ ಚಿತ್ರ, ಅದ್ಭುತವಾದ ಚಿತ್ರ ಅಂತಲೇ ಹೇಳ್ಬೋದು. ಹೆಜ್ಜೆ ಹೆಜ್ಜೆಗೂ ಹೊನ್ನೆ ಸುರಿಯಲಿ, ಗಗನವು ಎಲ್ಲೋ ಭೂಮಿಯೋ ಎಲ್ಲೋ, ಪಂಚಮವೇದ ಪ್ರೇಮದನಾದ, ಹೀಗೆ ಅನೇಕ ಹಾಡುಗಳು ಸಾರ್ವಕಾಲಿಕ ಸುಮಧುರ ಗೀತೆಗಳು ಅಂತಲೇ ಹೇಳಬಹುದು. ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು ಅಂತ ಹೇಳಿದ್ಮೇಲೆ ಇನ್ನೂ ಆ ಚಿತ್ರದ ಬಗ್ಗೆ ಮಾತಾಡುವಂಗೆ ಇಲ್ಲ. ತಾರಾಗಣದಲ್ಲಿದ್ದು ಗಂಗಾಧರ್ ಅವರು, ಕಲ್ಪನಾ, ಲೀಲಾವತಿ ಮತ್ತು ಆರ್ತಿ. ಈ ಸಿನಿಮಾ ನಿರ್ಮಾಣ ಆಗಿದ್ದು ಚಿತ್ರಜ್ಯೋತಿ ಅನ್ನೋ ಒಂದು ಸಂಸ್ಥೆಯಿಂದ. 1970 ಅತ್ಯುತ್ತಮ ಚಿತ್ರ ರಾಷ್ಟ್ರಪತಿ ಪದಕವನ್ನು ಸ್ವೀಕರಿಸಿದಂತಹ ಚಿತ್ರ ಗೆಜ್ಜೆ ಪೂಜೆ. ಅತ್ಯುತ್ತಮ ಚಿತ್ರಕಥೆ, ಅತ್ಯುತ್ತಮ ಚಿತ್ರ ರಾಜ್ಯ ಪ್ರಶಸ್ತಿ ಗಳಿಸಿದ ಚಿತ್ರ ಗೆಜ್ಜೆ ಪೂಜೆ. ಇವತ್ತು ನಾನು ಮಾತಾಡ್ತಾ ಇರೋದು ತ್ಯಾಗಮಯ ಚಿತ್ರಗಳ ಬಗ್ಗೆ. ನಿಮಗೂ ಕೂಡ ಇಂತಹ ಚಿತ್ರಗಳ ಬಗ್ಗೆ ಗೊತ್ತು ಅನ್ನೋದಾದರೆ ನಮಗೆ ಸಂದೇಶನ ತಲುಪಿಸಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಇವತ್ತಿನ ತ್ಯಾಗಮಯ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸಾಕಷ್ಟು ಜನರ ಸಂದೇಶ ಬರ್ತಾ ಇದೆ. ತ್ಯಾಗಮಯಿ ಅಂದ ಕೂಡಲೇ ನಮಗೆ ನೆನಪಾಗೋದು ಕರ್ಣನ ಹಾಡು ಅಂತ. ಆ ಕರ್ಣನಂತೆ ನೀದಾನಿಯಾದೆ, ಖಂಡಿತ ಹೌದು. ರವಿ ಭದ್ರಾವತಿಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ತ್ರಿಕೋನ ಪ್ರೇಮ ಕತೆ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಯಶಸ್ವಿನಿ ಗಿರಿಜಮ್ಮ ಕೇಳ್ತಿದ್ರೆ. ಇಲ್ಲ ಇಲ್ಲ, ತ್ಯಾಗಮಯ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇದ್ರಿ. ಕವಿತಾ ಶಕರ್ಪುರದಿಂದ ಮತ್ತೆ ಮಹಾತ್ಯಾಗ, ಕಾಮನಬಿಲ್ಲು, ಬಂಗಾರದ ಹೂ ಇವೆಲ್ಲವೂ ತ್ಯಾಗಮಯ ಚಿತ್ರಗಳು ಅಂತ ಶ್ರೀನಿವಾಸ್ ಜೆ ಪಿ ನಗರದಿಂದ ಸಂದೇಶ ಕಳಿಸಿದರೆ. ಹೌದು, ಖಂಡಿತ ಹಳೆಯ ಸಿನಿಮಾಗಳು ನೋಡೇ ಇಲ್ಲ. ನಿಮ್ಮ ಮಾಹಿತಿಗೆ ಧನ್ಯವಾದಗಳು ಅಂತ ಅನು ಸಂದೇಶನ ಕಳಿಸಿದರೆ. ಆದರೂ ನಮಗೆ ನೆನಪಾಗೋದು ಕರ್ಣ ಬಂಧನ ಅಮೃತವರ್ಷಿಣಿ ಅಂತ ಅನು ಹೇಳ್ತಾ ಇದ್ದಾರೆ. ಮುಂಗಾರು ಮಳೆ ರಾಜ್ಕುಮಾರ್ ಕಾತ್ರಕ್ಕಿ ಅವರು ಸಂದೇಶನ ಕಳಿಸಿದರೆ. ಮುಂಗಾರು ಮಳೆ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಬ್ರೇಕನ್ನು ಕೊಟ್ಟಂತಹ ಸಿನಿಮಾ, ತ್ಯಾಗಮಯ ಚಿತ್ರಗಳಲ್ಲಿ ಮೊದಲನೇ ಸಾಲಿನಲ್ಲಿ ನಿಲ್ಲುವಂತಹ ಚಿತ್ರ ಅಂತಲೇ ಹೇಳಬಹುದು. ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಕೃಷ್ಣ ನೀ ಬೇಗನೆ ಬಾರೋ ಸಿನಿಮಾದಲ್ಲಿ ಭವ್ಯ ರೋಲ್ ತುಂಬಾ ಚೆನ್ನಾಗಿದೆ ತ್ಯಾಗಮಯಿಯಾಗಿ ಅಂತ ಹೇಳ್ತಾ ಇದ್ದಾರೆ. ನಮ್ಮೂರ ಮಂದಾರ ಹೂವೆ ಚಿತ್ರದಲ್ಲಿ ರಮೇಶ್ ಅವರು ತ್ಯಾಗಮಯಿ ಪಾತ್ರವನ್ನ ನಟಿಸಿದ್ದಾರೆ ಅಂತ ಅನಿತಾ ತಿರುಮಲೇಶ್ ಹಾವೇರಿಯಿಂದ ಸಂದೇಶನ ಕಳಿಸಿದ್ದಾರೆ. ಸ್ನೇಹಿತನ ಹೆಸರು ಹೇಳಬಾರ್ದು, ಒಂದು ಹೆಣ್ಣಿನ ಮರ್ಯಾದೆಯೂ ಉಳಿಬೇಕು ಅಂತ. ತನ್ನ ಜೀವ ಮತ್ತೆ ಜೀವನವನ್ನೇ ತ್ಯಾಗ ಮಾಡುವ ಅಮೃತಗಳಿಗೆ ಚಿತ್ರ ಕೂಡ ಚೆನ್ನಾಗಿದೆ ತ್ಯಾಗಮಯಿ ಚಿತ್ರ ಅಂತ ಹರೀಶ್ ಮಲ್ಲೇಶ್ವರಂಯಿಂದ ಸಂದೇಶನ ಕಳಿಸಿ ಹೇಳ್ತಿದ್ರೆ. ಖಂಡಿತ ಹೌದು, ಬಂಗಾರದ ಮನುಷ್ಯ ಚಿತ್ರದ ತ್ಯಾಗಮಯಿ ಹಾಡು ಪ್ರತಿಯೊಬ್ಬರ ಹೃದಯವನ್ನ ತಟ್ಟುವಂತಹ ಅಮೃತ ಕೃತಿ. ತನ್ನ ಸುಖ ಕನಸು ಮತ್ತೆ ಆಸೆಗಳನ್ನ ಮರೆತು ಕುಟುಂಬದ ಸಂತೋಷವನ್ನೇ ತನ್ನ ಬದುಕಿನ ಧ್ಯೇಯವನ್ನಾಗಿಸಿಕೊಂಡ ಹೆಣ್ಣಿನ ನಿಸ್ವಾರ್ಥ ಪ್ರೀತಿ ಮಮತೆ ಮತ್ತೆ ತ್ಯಾಗವನ್ನ ಈ ಚಿತ್ರ ಚಿತ್ರಿಸುತ್ತೆ. ಅವಳ ಮೌನದಲ್ಲಿ ಸಾವಿರ ಭಾವನೆಗಳಿವೆ, ಕಣ್ಣೀರಿನಲ್ಲಿ ಅಪಾರವಾದ ಪ್ರೀತಿ ಇದೆ, ತ್ಯಾಗದಲ್ಲಿ ಜೀವನದ ನಿಜವಾದ ಅರ್ಥ ಇದೆ. ಇಂತಹ ಹಾಡುಗಳನ್ನು ಕೇಳಿದಾಗ ನಿಜಕ್ಕೂ ಖುಷಿಯಾಗತ್ತೆ, ಜೊತೆಗೆ ಭಾವುಕತೆಯಿಂದ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಕೃಷ್ಣಮೂರ್ತಿ ರಾಮರತ್ನ ರಾಜರಾಜೇಶ್ವರಿ ನಗರದಿಂದ ಸಂದೇಶನ ಕಳಿಸಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ಅರ್ಥಪೂರ್ಣವಾದ ಹಾಡು ಮೇಡಮ್, ಧನ್ಯವಾದಗಳು. ಬಂಗಾರದ ಮನುಷ್ಯ ನಾನು ನೋಡಿದ ಅತ್ಯಂತ ತ್ಯಾಗಮಯ ಚಿತ್ರ ಅಂತ ಸಂದೇಶನ ಕಳಿಸ್ತಾ ಇರೋರು ನಾಗರತ್ನ ರಾಜಾಜಿನಗರದಿಂದ. ದಯವಿಟ್ಟು ನಿಮ್ಮ ಹೆಸರಿನ ಜೊತೆಯಲ್ಲಿ ನಿಮ್ಮ ಸಂದೇಶನ ಕಳಿಸಿ. ನಮ್ಮ ಚಂದನವನದಲ್ಲಿ ಅಂತ ನೂರಾರು ಚಿತ್ರಗಳು ಮೂಡಿ ಬಂದಿದ್ದಾವೆ, ಎಲ್ಲರ ಮನ ಗೆದ್ದಿದ್ದಾವೆ. ದೊಡ್ಡ ಲಿಸ್ಟ್ ಇದೆ ಆ ಚಿತ್ರಗಳ ಲಿಸ್ಟ್ ಅಂತ ಚಿದಾನಂದ್ ಅವರು ಟಿ ವಿ ಸರ್ಕಲ್ಲಿಂದ ನೆನಪಿಸ್ಕೊಳ್ತಾ ಇದ್ರೆ. ಒಂದು ವರ್ಷದಿಂದ ನನ್ನ ಓದಿನ ಕಾರಣ ಟಿ ವಿ ಆಫ್ ಮಾಡಲಾಗಿದೆ, ಆದರೆ ನನ್ನ ಅಪ್ಪನಿಂದಾಗಿ ರೇಡಿಯೋ ಕೇಳುವ ಭಾಗ್ಯ ನನ್ನದಾಗಿದೆ. ಧನ್ಯವಾದಗಳು ಅಂತ ದಿವ್ಯಜ್ಯೋತಿ ದಾವಣಗೆರೆಯಿಂದ ಸಂದೇಶನ ಕಳಿಸಿದರೆ. ಓಹೋ, ಅಂದರೆ ದಿವ್ಯಜ್ಯೋತಿಯವರು ಕೂಡ ಒಂಥರ ತ್ಯಾಗಮಯಿ. ಧನ್ಯವಾದಗಳು ನಿಮಗೆ. ತ್ಯಾಗಮಯ ಚಿತ್ರ ಅಂದರೆ ನನಗೆ ಬಿಳಿ ಹೆಂಡತಿ ಚಿತ್ರ ಆರ್ತಿ ನೆನಪಾಗ್ತಾರೆ ಅಂತ ಶ್ವೇತಾ ಎಸ್ರಾವ್ ಸುಳ್ಯದಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ತ್ಯಾಗಮಯ ಚಿತ್ರಕ್ಕೆ ಹೆಸರುವಾಸಿ ಅಂದರೆ ಬಂಗಾರದ ಮನುಷ್ಯ. ಹೌದು, ಖಂಡಿತ. ಯಮನೂರ ಪ್ರಧಾನಿ ಇಳ್ಕಲ್ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳ್ತಿದ್ರೆ. ಜೊತೆಗೆ ಸುಮಿತ್ರಾ ಕೆಂಪರಾಜು ಹೆಚ್ ಎಸ್ ಆರ್ ಬಡಾವಣೆಯಿಂದ ಅನ್ನಪೂರ್ಣೇಶ್ವರಿ ನಗರದಿಂದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಅವರ ಜೊತೆಗೆ ಇನ್ನೂ ಸಾಕಷ್ಟು ಜನರ ಸಂದೇಶ ತಲುಪಿದೆ. ನಾವು ತ್ಯಾಗಮಯ ಚಿತ್ರಗಳ ಬಗ್ಗೆ ಮಾತಾಡುವಾಗ ಕಸ್ತೂರಿ ನಿವಾಸ ಬಗ್ಗೆ ಮಾತಾಡದೇ ಇದ್ರೆ ಖಂಡಿತ ಅದು ಒಂಥರ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ. ಬಿಡುಗಡೆಯಾದ ವರ್ಷ 1971 ಅನುಪಮ ಮೂವೀಸ್ ಅವರ ಲಾಂಛನದಲ್ಲಿ ಬಿಡುಗಡೆಯಾಯಿತು. ದೊರೆ ಭಗವಾನ್ ಅವರು ಈ ಚಿತ್ರದ ನಿರ್ದೇಶಕರು. ಚಿತ್ರದ

ಚರಪಂಜರ ಚಿತ್ರನ ನಾವು ನೆನಪಿಸ್ಕೊಳ್ಳೇಬೇಕು. ತ್ಯಾಗಮಯ ಚಿತ್ರಗಳ ಸಾಲಿನಲ್ಲಿ ತ್ರಿವೇಣಿಯವರ ಕಾದಂಬರಿಯನ್ನ ಆಧರಿಸಿದ ಚಿತ್ರ ಚರಪಂಜರ. ಬೇಂದ್ರೆಯವರ ಸಾಹಿತ್ಯ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಈ ಗೀತೆ ಅಂತೂ ನಿಜಕ್ಕೂ ನಮ್ಮ ಮನಸ್ಸನ್ನು ಸೂರೆಗೊಳ್ಳುತ್ತೆ. ಬಿಳಿಗಿರಿ ರಂಗಯ್ಯ 14 ವರ್ಷ ವನವಾಸದಿಂದ, ಮತ್ತೆ ಕಾವೇರಿ ಕೊಡಗಿನ ಕಾವೇರಿ ಹಾಡುಗಳು ಕೂಡ ಇವತ್ತಿಗೂ ಜನಪ್ರಿಯ. ಕಲ್ಪನಾ ಅವರ ಮನೋಜ್ಞ ಅಭಿನಯ ಅವತ್ತಿನ ಹೆಂಗಳೆಯರನ್ನ ಮೂಕ ವಿಸ್ಮಿತರನ್ನಾಗಿ ಮಾಡಿತ್ತು ಅಂತಾನೆ ಹೇಳಬಹುದು. ರಾಷ್ಟ್ರಪತಿಯವರಿಂದ ರಜತ ಪದಕವನ್ನು ಗಳಿಸಿದ ಚಿತ್ರ, ಪ್ರಥಮ ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ನಟಿ, ಅತ್ಯುತ್ತಮ ಚಿತ್ರಕಥೆ ವಿಭಾಗಗಳಿಗೆ ರಾಜ್ಯ ಪ್ರಶಸ್ತಿಯನ್ನ ಗಳಿಸಿದ ಚಿತ್ರ ಶರಪಂಜರ. ಶರಪಂಜರ ಚಿತ್ರದ ಹಾಡನ್ನ ಕೂಡ ಕೇಳಿಸ್ತೀನಿ, ಕಸ್ತೂರಿ ನಿವಾಸ ಚಿತ್ರದ ಹಾಡಿನ ಜೊತೆಗೆ. ಇದು FM ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ನಿಮಗೆ ಯಾವ ತ್ಯಾಗಮಯ ಚಿತ್ರಗಳು ನೆನಪಾಗತ್ತೆ ಅಂತ ನೀವು ನಮಗೆ ಸಂದೇಶನ ತಲುಪಿಸಿ 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
0: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ಮ್ಯೂಸಿಕಲಿ ಯರ್ಸ್ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ತ್ಯಾಗಮಯ ಚಿತ್ರಗಳು ಅಂದ ಕೂಡಲೇ ನೆನಪಾಗೋದು ನನಗಂತೂ ಬೆಂಕಿಯಲ್ಲಿ ಅರಳಿದ ಹೂವು. ಒಬ್ಬ ಮಹಿಳೆ ತನ್ನ ಕುಟುಂಬಕ್ಕೋಸ್ಕರ ಎಲ್ಲ ತ್ಯಾಗನೂ ಮಾಡ್ತಾಳೆ, ಆ ಚಿತ್ರ ನೆನಪಾಗತ್ತೆ ಅಂತ ಶರತ್ ಹಾಗೂ ಪದ್ಮಜಾ ಬಿಡೆ ಅವರು ಸಂದೇಶನ ಕಳಿಸಿ ಹೇಳ್ತಿದ್ರೆ, ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಮತ್ತು ಅಂಬರೀಷ್ ಅವರು ಅಭಿನಯಿಸಿದ ಒಡ ಹುಟ್ಟಿದವರು ಕೂಡ ಒಂದಾಗಿದೆ ಅಂತ ಹೇಳ್ತಾರೆ. ಆದರೆ ಇದೊಂಥರ ಹ್ಯಾಪಿ ಎಂಡಿಂಗ್ ಸಿನಿಮಾ ಆಗಿರೋದ್ರಿಂದ ತ್ಯಾಗಮಯ ಅಂತ ಹೇಳಕ್ ಬರಲ್ಲ ಅನ್ಸುತ್ತೆ. ಕಸ್ತೂರಿ ನಿವಾಸ ಮತ್ತು ಕರ್ಣ ಸಿನಿಮಾ ನೆನಪಾಗತ್ತೆ ಅಂತ ಮಂಜುನಾಥ್ ಈರಪ್ಪ ಯಾವಾಗಲಿಂದ ಸಂದೇಶನ ಕಳಿಸಿ ಹೇಳ್ತಿದ್ರೆ, ಹರಿಹರ ತಾಲೂಕು ನಿಟ್ಟೂರು ಇಂದ ಧನಂಜಯ ಅವರು ಕಾದಂಬರಿ ಆಧಾರಿತ ಚಿತ್ರಗಳಲ್ಲಿ ತ್ಯಾಗಮಯ್ಯ ಚಿತ್ರಗಳನ್ನು ನಾವು ಕಾಣಬಹುದು ಅಂತ ಹೇಳ್ತಿದ್ರೆ, ನಾಗರತ್ನ ರಾಜಾಜಿನಗರದಿಂದ ತಾಯಿಯ ನುಡಿ ತಾಯಿಯ ನುಡಿ ಪಾಲಿಸಿ ಹಾಡು ಸೂಪರ್ ಬಗ್ಗಿದೆ ಅಂತ ಹಾಡುಗಳನ್ನು ಕೇಳಿದಾಗ ತಾಯಿ ಮಕ್ಕಳಿಗೋಸ್ಕರ ಮಾಡುವ ತ್ಯಾಗ ನೆನಪಾಗತ್ತೆ. ಬೇರೆ ಅತ್ಯಂತ ನೋವು ನೀಡುವ ಚಿತ್ರ ಮನೆಯ ಮಂತ್ರಾಲಯ, ಬೇರೆ ಮಕ್ಕಳನ್ನ ಬೆಳೆಸಿ ತಾವು ಬೀದಿಗೆ ಬಿದ್ದ ಕ್ಷಣ ಅದಂತೂ ನಿಜವಾಗ್ಲೂ ದಾರುಣ ಅಂತ ಹೇಳ್ತಿದ್ರೆ, ದಾವಣಗೆರೆಯಿಂದ ಸರಳ ತ್ಯಾಗಮಯ ಚಿತ್ರಗಳ ಸಾಲಲ್ಲಿ ಸಾಕ್ಷಾತ್ಕಾರ ಹೆಸರುವಾಸಿ ಅಂತ ಹೇಳ್ತಿದ್ರೆ, ಮಿನುಗುತಾರೆಯನ್ನ ಕಂಡಿಲ್ಲ ಅಂದವರೇ ಇಲ್ಲ ಇವತ್ತಿನ ಅಚ್ಚುಮೆಚ್ಚು ಕೂಡ ಅವರು ಅಂತಾನೂ ಹೇಳ್ತಾ ಇದ್ದಾರೆ.

ಪುಟ್ನಂಜ ಮೀನಾ ಅವರ ಸ್ಯಾಕ್ರಿಫೈಸ್ ಅಂದರೆ ಸಿಟಿ ಜೀವನನ ಬಿಟ್ಟು ಹಳ್ಳಿಗೆ ಹೋಗೋದು ಅಂತ ಹೇಳ್ತಾ ಇದ್ರೆ ಗೊತ್ತಿಲ್ಲ. ಪ್ರೋಗ್ರಾಮ್ ನಿಜವಾಗ್ಲೂ ಚೆನ್ನಾಗಿದೆ, ಖುಷಿ ಕೊಡ್ತಾ ಇದೆ ಅಂತ ಜಗದೀಶ್ ಅವರು ವಿಜಯಪುರದಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ. ತ್ಯಾಗಮಯ ಸಿನಿಮಾದ ಯಾವ ಹಾಡು ನಿಮ್ಗಿಷ್ಟ ನಮಗೆ ಸಂದೇಶನ ಕಳಿಸಿ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿಯಿಂದ ಯಶಸ್ವಿನಿ ಗಿರಿಜಮ್ಮ, ಪೂರ್ಣಮ್ಮ ಅವರು ಕೂಡ ಸಂದೇಶನ ಕಳಿಸಿದರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ತ್ಯಾಗಮಯ ಚಿತ್ರಗಳ ಸಾಲಿನಲ್ಲಿ ಬರುವಂತಹ ಮತ್ತೊಂದು ನಾವು ನೆನಪಿಸ್ಕೊಳ್ಳೇಬೇಕಾದ ಚಿತ್ರ ಅಂದರೆ ಅವಾಗಲಿಂದ ಸಾಕಷ್ಟು ಜನ ಹೇಳ್ದಂಗೆ ಬಂಗಾರದ ಮನುಷ್ಯ ಚಿತ್ರ. ಟಿ ಕೆ ರಾಮರಾವ್ ಅವರ ಇದೇ ಹೆಸರಿನ ಕಾದಂಬರಿಯನ್ನು ಆಧರಿಸಿದ ಚಲನಚಿತ್ರ ಬಂಗಾರದ ಮನುಷ್ಯ. ಎಲ್ಲ ವಿಭಾಗಗಳಲ್ಲೂ ಉತ್ಕೃಷ್ಟವಾಗಿ ಮೂಡಿಬಂದಂತಹ ಬಂಗಾರದ ಮನುಷ್ಯ ಕನ್ನಡದ ಸಾರ್ವಕಾಲಿಕ ದಾಖಲೆಯನ್ನು ಮಾಡಿದ ಚಿತ್ರ. ಸತತವಾಗಿ 2 ವರ್ಷ ಒಂದೇ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಂಡ ಚಿತ್ರ ಬಂಗಾರದ ಮನುಷ್ಯ. ಈ ಚಿತ್ರದ ಪ್ರಭಾವ ಎಷ್ಟಾಗಿತ್ತು ಅಂದರೆ ಸಾವಿರಾರು ಜನ ಯುವಕರು ನಗರವನ್ನು ತೊರೆದು ಅಂದರೆ ಸಿಟಿಗಳನ್ನು ತೊರೆದು ಹಳ್ಳಿಗೆ ಹಿಂದಿರುಗಿ ವ್ಯವಸಾಯದಲ್ಲಿ ಕೃಷಿಯಲ್ಲಿ ತೊಡ್ಕೊಂಡಿದ್ದು ಈ ಚಿತ್ರದ ಸಾಕ್ಷಿ. ನಗು ನಗುತ್ತಾನಲ್ಲಿ ಆಗದು ಎಂದು ಆಹಾ ಮೈಸೂರು ಮಲ್ಲಿಗೆ, ಹನಿ ಹನಿ ಕೂಡಿದ್ರೆ ಹಳ್ಳ, ಬಾಳ ಬಂಗಾರ ನೀನು ಯಾವತ್ತಿಗೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲದಂಥ ಹಾಡುಗಳು. 1972 ಬಿಡುಗಡೆಯಾದ ಚಿತ್ರ ಸಿದ್ದಲಿಂಗಯ್ಯ ಅವರ ನಿರ್ದೇಶನದಲ್ಲಿ. ಡಾಕ್ಟರ್ ರಾಜ್ಕುಮಾರ್ ಅವರು, ಭಾರತಿ, ಆರ್ತಿ, ಶ್ರೀನಾಥ್, ಆದಿಮನಿ ಲಕ್ಷ್ಮೀದೇವಿ ಅವರು, ಹೀಗೆ ದೊಡ್ಡ ಸಲು ವಜ್ರಮುನಿಯವರು, ಸಾಕಷ್ಟು ಜನರ ಒಂಥರ ಮಲ್ಟಿಸ್ಟಾರ್ ಮೂವಿ ಅಂತಲೇ ಹೇಳ್ಬಹುದು ಬಂಗಾರದ ಮನುಷ್ಯನ. ಬಂಗಾರದ ಮನುಷ್ಯ ಆದಮೇಲೆ ಇನ್ನೊಂದು ಚಿತ್ರ ಕನ್ನಡದ ಚಲನಚಿತ್ರಗಳ ಸಾಲಿನಲ್ಲಿ ಒಂದು ಮೈಲಿಗಲ್ಲಾದ ಚಿತ್ರ ನಾಗರಹಾವುನ ನಾವು ನೆನಪಿಸ್ಕೊಳ್ಳೇಬೇಕು. ಇದು ಕೂಡ ಒಂಥರ ತ್ಯಾಗಮಯ ಚಿತ್ರ. ಹೌದು, ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು ಬಿಡುಗಡೆಯಾಗಿದ್ದು 1972. ನಾಗರಹಾವು ಚಿತ್ರನ ನೆನಪಿಸ್ಕೊಳ್ಳದೆ ಇರಕ್ಕೆ ಇಲ್ಲಿ ಸಾಧ್ಯನೇ ಇಲ್ಲ. ತರಸು ಅವರ ಸರ್ಪ ಮತ್ಸರ, 2 ಹೆಣ್ಣು ಮತ್ತು 1 ಗಂಡು ಮತ್ತು ನಾಗರಹಾವು, ಈ 3 ಕಾದಂಬರಿಗಳನ್ನು ಸೇರಿಸಿ ಆ 3 ಆಧಾರವಾಗಿಟ್ಟುಕೊಂಡು ತಯಾರಿಸಿದ ಚಿತ್ರ ನಾಗರಹಾವು. ಕಥೆ, ಅಭಿನಯ, ಚಿತ್ರಕಥೆ, ಸಂಭಾಷಣೆ, ಹಾಡುಗಳು, ಆ ಚಿತ್ರದಲ್ಲಿನ ಛಾಯಾಗ್ರಹಣ, ಹೀಗೆ ಎಲ್ಲ ವಿಭಾಗದಲ್ಲೂ ಶ್ರೀಮಂತಿಕೆಯನ್ನು ಮೆರೆದ ಚಿತ್ರ ಅಂತ ಹೇಳ್ಬೋದು. ಸಹಸ್ರಸಿಂಹ ವಿಷ್ಣುವರ್ಧನ್ ನಾಯಕನಾಗಿ ಅಭಿನಯಿಸಿದ ಮೊದಲನೇ ಚಿತ್ರ ನಾಗರಹಾವು. ದ್ವಿತೀಯ ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ಚಿತ್ರಕಥೆ ರಾಜ್ಯ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡ ಈ ಚಿತ್ರ ಹಿಂದಿಯಲ್ಲಿ ಜಹ್ರಿಲಾ ಹಿನ್ಸಾನ್ ಆಗಿಯೂ, ತಮಿಳಿನಲ್ಲಿ ರಾಜನಾಗಂ ಆಗಿಯೂ, ತೆಲುಗಿನಲ್ಲಿ ಕೊದೆನಾಗು ಆಗಿಯೂ ಪುನರ್ ನಿರ್ಮಾಣ ಆಯಿತಂತೆ. ಇದು ಈ ಚಿತ್ರಗಳ ಪಟ್ಟಿ. ಮತ್ತಷ್ಟು ಚಿತ್ರಗಳ ಬಗ್ಗೆ ಮಾತಾಡ್ತೀನಿ. ನಿಮಗೆ ಯಾವ ತ್ಯಾಗಮಯ ಚಿತ್ರ ಇಷ್ಟ ಅನ್ನೋದನ್ನು ನಮಗೆ ಸಂದೇಶದ ಮೂಲಕ ತಲುಪಿಸಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇದು FM ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ನಿಮ್ಮ ಜೊತೆಯಲ್ಲಿ ನಾನು ಮಧು ಚೈತ್ರ.

ಕರ್ಪೂರದಾಗುಂಬೆ ನಾನು. ಹೌದು, ನಾಗರಹಾವು ಚಿತ್ರದ ಗೀತೆ ಕೇಳ್ತಾ ಇದ್ರಿ. ನಾಗರಹಾವು ಎಂಥ ತ್ಯಾಗಮಯ ಚಿತ್ರ. ಅಲ್ಲಿನ ಚಾಮಯ್ಯ ಮೇಷ್ಟ್ರು ಇರಬಹುದು, ರಾಮಚಾರಿ ಯಾವತ್ತಿಗೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲದಂತಹ ಚಿತ್ರಗಳು ಇದೆಲ್ಲ. ಚೆನ್ನಾಗಿದೆ ಹಾಡುಗಳು, ಧನ್ಯವಾದ ಅಂತ ಸಾಕಷ್ಟು ಜನ ಸಂದೇಶನ ಕಳಿಸಿದರೆ. ಕಲಬುರಗಿಯಿಂದ ರಾಧಾಕೃಷ್ಣ ಒಂದು ದೊಡ್ಡ ಲಿಸ್ಟನ್ನು ಕೊಟ್ಟಿದ್ದಾರೆ. ಬಂಗಾರದ ಮನುಷ್ಯ, ಧರ್ಮಸೆರೆ, ಚಂದ್ರಮುಖಿ ಪ್ರಾಣಸಖಿ, ಎರಡು ರೇಖೆ, ಕರ್ಣ, ನಾಗರಹಾವು, ಶರಪಂಜರ, ಕಸ್ತೂರಿ ನಿವಾಸ, ಬಹಳಷ್ಟು ಚಿತ್ರಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಆಕಾಶವಾಣಿಯ ನಲ್ಮೆಯ ನಿರೂಪಕರಿಗೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಾವು ಸದಾ ನಿಮ್ಮ ಜೊತೆಲಿ ಇರ್ತೀವಿ, ಹಾಲು ಜೇನಿನಂತಹ ಸಂಬಂಧ ನಮ್ದು ಅಂತ ಹೇಳ್ತಿದ್ರೆ, ಮತ್ತೆ ಮಂಜುನಾಥ್ ಇಂದರಗಿಯಿಂದ ಸಂದೇಶನ ಕಳಿಸಿದ್ದಾರೆ. ಮೊದಲನೇ ಚಿತ್ರದಲ್ಲಿ ನಾಗರಹಾವು ಎಡೆ ಎತ್ತತ್ತೆ, ಕೊನೆಯ ಸಿನಿಮಾ ಆಪ್ತರಕ್ಷಕದಲ್ಲಿ ದೊಡ್ಡ ಹಾವು ಮಣ್ಣಲ್ಲಿ ಸೇರೋದು, ಹೀಗೆ ಸಾಹಸ ಸಿಂಹ ಕೂಡ ಕಾಲುವಾದ್ರು ಅಂತ ಅನು ಅವರು ನೆನಪಿಸಿಕೊಂಡು ಹೇಳ್ತಿದ್ದಾರೆ. ಜೊತೆಗೆ ಹಾಡುಗಳನ್ನು ಕೇಳಿದ್ದು ಖುಷಿ ಆಯಿತು, ಇಂಥ ಹಾಡುಗಳು ಕೇಳೇ ಇರಲಿಲ್ಲ, ಬ್ಯಾಕ್ ಟು ಬ್ಯಾಕ್ ಒಳ್ಳೆ ಮನರಂಜನೆ ಅಂತ ಸಾಯಿಪ್ರಿಯ ಕೇರಳದಿಂದ ಸಂದೇಶನ ಕಳಿಸಿ ಹೇಳ್ತಿದ್ರೆ. ಧನ್ಯವಾದಗಳು, ಮಾಹಿತಿ ಮತ್ತು ಹಾಡುಗಳು ಇಷ್ಟ ಆಯಿತು ಅಂತ ಶ್ವೇತಾ ಹೆಸರಾವ್ ಸುಳ್ಯದಿಂದ ಸಂದೇಶನ ಕಳಿಸಿದ್ದಾರೆ. ನಾಗರಹಾವುವಲ್ಲಿ ಕತೆ ಹೇಳುವೆ ಹಾಡಂತೂ ಕಣ್ಣಲ್ಲಿ ನೀರು ತರಿಸತ್ತೆ ಅಂತ ರಾಜ್ಕುಮಾರ್ ಕಾತ್ರಿಕೆ ಅವರು ಸಂದೇಶನ ಕಳಿಸಿದ್ರೆ. ಪದ್ಮಜಾ ಬಿಡೆ ಅರಸು ಚಿತ್ರ ಯಾವತ್ತಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ, ತ್ಯಾಗಮಯ ಚಿತ್ರಗಳ ಸಾಲಿನಲ್ಲಿ ಅಂತ ಹೇಳ್ತಿದ್ದಾರೆ. 1977 ಇಸ್ವಿಯಿಂದ ರೇಡಿಯೋ ಕೇಳ್ತಾ ಇದ್ದೀವಿ, ಒಳ್ಳೆ ಮಾಹಿತಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಕಸ್ತೂರಿ ನಿವಾಸ ಕನ್ನಡ ಚಿತ್ರರಂಗದಲ್ಲಿ ತ್ಯಾಗಕ್ಕೆ ಶಾಶ್ವತ ಸಂಕೇತ, ಡಾಕ್ಟರ್ ರಾಜ್ಕುಮಾರ್ ಅವರ ರವಿವರ್ಮ ಪಾತ್ರ ಸುಖ ಸಂಪತ್ತು ವೈಯಕ್ತಿಕ ಬದುಕನ್ನೇ ಬೇರೆಯವರ ಒಳಿತಿಗಾಗಿ ನಿಸ್ವಾರ್ಥವಾಗಿ ತ್ಯಾಗ ಮಾಡುತ್ತೆ. ಈ ಪ್ರತಿಫಲದ ಯಾವ ನಿರೀಕ್ಷೆ ಇಲ್ಲದೆ ಬದುಕೋದು, ಬೇರೆಯವರ ಸಂತೋಷದಲ್ಲೇ ತನ್ನ ಸಂತೋಷನ ಕಾಣೋದು ನಿಜವಾದ ತ್ಯಾಗ ಅನ್ನೋದನ್ನು ಈ ಚಿತ್ರ ಅತ್ಯಂತ ಭಾವನಾತ್ಮಕವಾಗಿ ಸಾರುತ್ತೆ ಅಂತ ಇವತ್ತಿಗೂ ಕನ್ನಡಿಗರ ಹೃದಯದಲ್ಲಿ ಅಜರಾಮರವಾಗಿದೆ ಅಂತ ಕಸ್ತೂರಿ ನಿವಾಸ ಚಿತ್ರದ ಬಗ್ಗೆ ರಾಮರತ್ನ ಕೃಷ್ಣಮೂರ್ತಿ ಅವರು ಸಂದೇಶನ ಕಳಿಸಿ ಹೇಳ್ತಿದ್ದಾರೆ. ಧನ್ಯವಾದಗಳು ಹಾಡುಗಳಿಗೆ ಮತ್ತು ಮಾಹಿತಿಗೆ ಅಂತ ಹರೀಶ್ ಮಲ್ಲೇಶ್ವರಂ ಹೇಳ್ತಿದ್ದಾರೆ. ರಂಗನಾಯಕಿ ಚಿತ್ರ ಕೂಡ ಇದೇ ಸಾಲಿನಲ್ಲಿ ಬರುವಂತಹ ಒಂದು ಚಿತ್ರ, 1980-81 ಸಾಲಿನ ಅತ್ಯುತ್ತಮ ಚಿತ್ರ ಅಂತ ರಾಜ್ಯ ಪ್ರಶಸ್ತಿಯನ್ನು ಗಳಿಸಿದ ಚಿತ್ರ. ಮತ್ತೆ ಅದೇ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ಒಂದು ಮನೋಜ್ಞ ಚಿತ್ರ ಅಂತಲೇ ಹೇಳಬಹುದು. ಖ್ಯಾತ ಕಾದಂಬರಿಕಾರ ಅಶ್ವತ್ಥರ ರಂಗನಾಯಕಿ ಕಾದಂಬರಿಯನ್ನು ಆಧರಿಸಿದ ಚಿತ್ರ ಇದು. ಆರತಿ, ಅಶೋಕ್, ರಾಮಕೃಷ್ಣ, ದಿನೇಶ್, ರಾಜಾನಂದ, ಅಂಬರೀಶ್, ಹೀಗೆ ದೊಡ್ಡ ನಟರ ಚಿತ್ರದ ಆ ಸಾಲೆ ಚಿತ್ರದಲ್ಲಿ ಇತ್ತು ಅಂತ ಹೇಳ್ಬೋದು. ಸಮಯ ಮೀರ್ತಾ ಇದೆ, ಅದಕ್ಕೆ ಸಾಕಷ್ಟು ಸಿನಿಮಾಗಳ ಬಗ್ಗೆ ಮಾತಾಡೋಕ್ಕಾಗ್ತಾ ಇಲ್ಲ. ಮಾನಸ ಸರೋವರ ಕೂಡ ಇಂಥದ್ದೇ ಚಿತ್ರದ ಸಾಲಿನಲ್ಲಿ ನಿಲ್ಲುವಂಥದ್ದು. 1982-83 ಸಾಲಿನ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಗಳಿಸಿಕೊಟ್ಟ ಚಿತ್ರ ಮಾನಸ ಸರೋವರ. ತಮ್ಮ ಪ್ರಥಮ ಚಿತ್ರದ ಅಭಿನಯದಲ್ಲೇ ಪದ್ಮಾವಸಂತಿ ಈ ಪ್ರಶಸ್ತಿ

ಪ್ರಶಸ್ತಿಗೆ ಭಾಜನರಾದರು. 1982 ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುಟ್ಟಣ ಕಣಗಾಲರ ಪಾಲಾಯಿತು ಈ ಚಿತ್ರದಿಂದ. ವೈಯಕ್ತಿಕ ಜೀವನದಲ್ಲಿ ನೊಂದಿದ್ದ ಪುಟ್ಟಣ ಅವರನ್ನ ಮತ್ತೆ ವೃತ್ತಿ ಜೀವನಕ್ಕೆ ಕರೆತರೋಕೆ ಗೆಳೆಯರೆಲ್ಲ ಸೇರಿಕೊಂಡು ನಿರ್ಮಿಸಿದ ಚಿತ್ರ ಇದು. ಕನ್ನಡ ಚಿತ್ರರಂಗದಲ್ಲಿ ಒಂದು ಅಪರೂಪದ ಮನೋವಿಶ್ಲೇಷಣಾತ್ಮಕ ಚಿತ್ರ ಅಂತಾನೆ ಹೇಳಬಹುದಾಗಿರೋ ಮಾನಸ ಸರೋವರ ಚಿತ್ರ ಒಂದು ಮೈಲಿಗಲ್ಲಾಗಿ ಉಳಿತು ಅಂತ ಹೇಳಬಹುದು. ಇನ್ನು ಕಾಮನಬಿಲ್ಲು ಚಿತ್ರನೂ ಕೂಡ ನೆನಪಿಸ್ಕೊಳ್ಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರ ಕಾಮನಬಿಲ್ಲು ಚಿತ್ರ, ಚಿ ದತ್ತರಾಜ್ ಅವರು ನಿರ್ದೇಶನ ಮಾಡಿದಂತಹ ಚಿತ್ರ, 1983 ಬಿಡುಗಡೆಯಾಯಿತು. ಇದು ಕೂಡ ಒಂಥರ ಮಲ್ಟಿಸ್ಟಾರ್ ಮೂವಿ ಅಂತ ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್, ಅನಂತ್ನಾಗ್, ಅಶ್ವಥ್, ಬಾಲಕೃಷ್ಣ, ಸರಿತಾ ಅವರ ತ್ಯಾಗಮಯ ಆದರ್ಶವನ್ನ ಇಟ್ಕೊಂಡಂತಹ ಚಿತ್ರ. ಚಿತ್ರದಲ್ಲಿ ಬರೋ ಡಾಕ್ಟರ್ ರಾಜ್ಕುಮಾರ್ ಅವರ ಯೋಗ ಸಾಧನೆ ಇದೆಯಲ್ಲ, ಇದಂತೂ ಎಲ್ಲರನ್ನೂ ಒಂಥರ ಅಚ್ಚರಿಗೊಳಿಸೋದಷ್ಟೇ ಅಲ್ಲ, ಸುಮಾರು ಜನರನ್ನ ಯೋಗ ಸಾಧನೆ ಕಡೆಗೆ ಪ್ರೇರೇಪಣೆ ಮಾಡಿತ್ತು. ಇದು ಅಶ್ವಿನಿ ಅವರ ಮೃಗತೃಷ್ಣ ಕಾದಂಬರಿಯನ್ನ ಆಧರಿಸಿದ ಚಿತ್ರ. ರಾಷ್ಟ್ರಕವಿ ಕುವೆಂಪು ಅವರ ನೇಗಿಲ ಯೋಗಿ ಕವನನ ಈ ಚಿತ್ರದಲ್ಲಿ ಸಾಂದರ್ಭಿಕವಾಗಿ ಬಳಸಿಕೊಳ್ಳಲಾಯಿತು. ಇನ್ನು ನಾನು ಇವತ್ತಿನ ಮಟ್ಟಕ್ಕೆ ಕೊನೆಯದಾಗಿ ಮಾತಾಡ್ತಾ ಇರೋದು ಅಮೆರಿಕ ಚಿತ್ರದ ಬಗ್ಗೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ನಿರ್ದೇಶನದ ಚಿತ್ರ, ತ್ಯಾಗಮಯ ಸಾಲಿನಲ್ಲಿ ನಿಲ್ಲುವಂತಹ ಒಂದು ಅಭೂತಪೂರ್ವ ಚಿತ್ರ ಅಂತ ಹೇಳಬಹುದು. ಈ ಚಿತ್ರ ಕರ್ನಾಟಕದ ಹಲವಾರು ಕೇಂದ್ರಗಳಲ್ಲಿ 365 ದಿನಗಳ ಭರ್ಜರಿ ಪ್ರದರ್ಶನ ಕಂಡಿತ್ತಷ್ಟೇ ಅಲ್ಲದೆ ಅಮೆರಿಕಾದಲ್ಲೂ ಕೂಡ ಬಿಡುಗಡೆ ಆಯಿತು. ನಟ ರಮೇಶ್ ಅರವಿಂದ್ ಅವರಿಗೆ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿ, ಸ್ಕ್ರೀನ್ ವಿಡಿಯೋ ಕೋನ್ ಪ್ರಶಸ್ತಿಗಳಷ್ಟೇ ಕೊಟ್ಟಿತ್ತಲ್ಲದೆ ಅತ್ಯುತ್ತಮ ಚಿತ್ರ ರಾಜ್ಯ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಳ್ತು. ಅತ್ಯುತ್ತಮ ಪ್ರಾದೇಶಿಕ ಚಲನಚಿತ್ರ ರಾಷ್ಟ್ರ ಪ್ರಶಸ್ತಿ ಪಡೆದ ಚಿತ್ರ. ಚಿತ್ರದ ಬಿಡುಗಡೆ ಆದ್ಮೇಲೆ ಅಮೆರಿಕ ಚಿತ್ರ ಇದೇ ಹೆಸರಿನ ಜೊತೆಲಿ ಪುಸ್ತಕ ರೂಪದಲ್ಲೂ ಕೂಡ ಬಿಡುಗಡೆ ಮಾಡ್ತು. ಇದು ಸದ್ಯಕ್ಕೆ ಇವತ್ತಿನ ನಮ್ಮ ಸಿನಿಚಿಟ್ಟೆ ಕಾರ್ಯಕ್ರಮ ಆಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಸಾಕಷ್ಟು ಜನ ನೀವು ಸಂದೇಶನ ಕಳಿಸಿದಿರಿ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಸಮಯ ಮೀರಿದೆ, ನಾನು ಸದ್ಯಕ್ಕೆ ಹೊರಡ್ತಾ ಇದ್ದೀನಿ. ಇದು ಇವತ್ತಿನ ಸಿನಿಚಿಟ್ಟೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಬೆಳಗಿನ ಕಾರ್ಯಕ್ರಮಗಳಾಗಿತ್ತು. ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ನಿಮ್ಮ ಜೊತೆಯಾಗಿದ್ದು ಇಷ್ಟೊತ್ತು ನಾನು ಮಧು ಚೈತ್ರ. ಕೇಳ್ತಾ ಇರಿ ಸದಾಕಾಲ ಆಕಾಶವಾಣಿ ಬೆಂಗಳೂರು, ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಜ ಹೇಳಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಹಾಯ್, ಹಲೋ, ನಮಸ್ತೆ. ನೀವು ಕೇಳ್ತಾ ಇದ್ದೀರಾ ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 11:02. ಈ ಸಮಯದ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದ ಸ್ವಾಗತ. ಈ ಸಮಯದ ಕಾರ್ಯಕ್ರಮ ಯಾವುದು ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ನಿಮ್ಮ ನೆಚ್ಚಿನ ನಿಮ್ಮದೇ ಇಷ್ಟದ ಗೀತೆಗಳನ್ನು ಕೇಳುವಂತಹ ಕಾರ್ಯಕ್ರಮ ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತವನ್ನು ಹೇಳ್ತಾ ಇರೋದು ನಾನು ಆರ್ಜಿ ಸಿಂಧು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಿಮ್ಮಿಷ್ಟದ ಗೀತೆಗಳನ್ನು ನಮಗೆ ವಾಟ್ಸಪ್ ಸಂದೇಶದ ಮೂಲಕ ಕಳಿಸಬಹುದು. 9480901013 ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳುಹಿಸಿ ಯಾವ ಹಾಡನ್ನು ಈ ಸಮಯದಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀರಾ, ಹಾಗೆ ಆ ಹಾಡಿನ ಚಿತ್ರ ಯಾವುದು ಅಂತ ಹೇಳಿ ಚಿತ್ರದ ಹೆಸರನ್ನು ಸಹ ಬರೆದು ನಿಮ್ಮ ಹೆಸರನ್ನು ಸಹ ಮರೆಯದೆ ಬರೆದು ನಮಗೆ ಕಳಿಸಬಹುದು. ನೀವು ಕೇಳುವಂತಹ ಹಾಡುಗಳನ್ನು ಪ್ರಸಾರ ಮಾಡೋದಕ್ಕೋಸ್ಕರನೇ ಇರುವಂತಹ ಕಾರ್ಯಕ್ರಮ ಆಪ್ ಕಿ ಪಸಂದ್ ಕಾರ್ಯಕ್ರಮ.
3: ಯೇ ರಾತೇ

0: ಸಮಯದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

ಸ್ನೇಹಿತರೆ, ದಿಲ್ಲಿ ಕಾ ಥಗ್ ಚಿತ್ರದ ಹಾಡನ್ನು ಕೇಳಿಬಂದ್ರಿ. ಆಶಾ ಭೋಸ್ಲೆ ಹಾಗೂ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿದ್ದಂತಹ ಹಾಡಿಗೆ ಸಾಹಿತ್ಯವನ್ನು ಬರೆದಿದ್ದರು ಶೈಲೇಂದ್ರ, ಹಾಗೂ ಸಂಗೀತವನ್ನು ನೀಡಿದ್ದು ರವಿ. ಸ್ನೇಹಿತರೆ, ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮಿಷ್ಟದ ಗೀತೆಗಳನ್ನು ಕೇಳೋದಕ್ಕೋಸ್ಕರ ನಿಮ್ಮ ಸಂದೇಶಗಳು ನಮಗೆ ಬಂದು ತಲುಪಿದೆ. ಸಂದೇಶವನ್ನು ಯಾರ್ಯಾರು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಕಾರ್ಯಕ್ರಮದ ಮೊಟ್ಟ ಮೊದಲ ಸಂದೇಶ ಬಂದಿದೆ. ಸಪ್ರೇಮ ನಮಸ್ಕಾರ್ ಅಂತ ಹೇಳ್ತಾ ಇದ್ದಾರೆ. ಹೀರಾಮಣಿ ವರ್ಮ, ಪಾರಸ್ಮಣಿ ವರ್ಮ, ಪುಷ್ಪೇಂದ್ರ ಮಣಿ ವರ್ಮ ಹಾಗೂ ನೂಕಿಲಾಲ್ ವರ್ಮ ಅವರು ದತ್ತರಿಂಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಛತ್ತೀಸ್ಗಢದ ದತ್ತರಿಂಗಿಯಿಂದ ಸಂದೇಶವನ್ನು ಕಳಿಸಿ ಅವರಿಷ್ಟದ ಹಾಡನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ಸಂದೇಶ ಬಂದಿದೆ ಸುಧಾ ಜಯಶ್ರೀ ಸುನೀಲ್ ಅವರು ರಾಜಾಜಿನಗರದಿಂದ, ಹಾಗೆ ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎನ್ಆರ್ ಪ್ರಸಾದ್ ಹಾಗೂ ಅಖಿಲ ಪ್ರಸಾದ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ ರಘುನಾರಾಯಣ್ ಬೆಂಗಳೂರಿನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಹಾಗೆ ನಮಗೆ ಅಂಜಾನ ಇದರ ಈ ಚಿತ್ರದ ಹಾಡನ್ನು ಹಾಕಿ ಅಂತ ಹೇಳ್ತಾ ಇದ್ದಾರೆ. ಯಾರಿದು ಮಂಜೇಶ್ವರ ಕಾಸರಗೋಡಿನಿಂದ ರಾಜಾರಾಮ್ ವಸುಧಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತವಾಗ್ಲೂ ನೀವು ಕೇಳ್ತಾ ಇರುವಂತಹ ಹಾಡುಗಳನ್ನು ಪ್ರಸಾರ ಮಾಡುವಂತಹ ಪ್ರಯತ್ನ ನಡೆದೇ ನಡೆಯುತ್ತೆ ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಮನ್ಸಿಲ್ ಚಿತ್ರದ ಹಾಡು, ರಿಮ್ಜಿಮ್ ಗಿರೆ ಸಾವನ್ ಅನ್ನುವಂತಹ ಹಾಡು, ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಯೋಗೇಶ್ ಅವರ ಸಾಹಿತ್ಯ ಹಾಗೂ ಆರ್ ಡಿ ಬರ್ಮನ್ ಅವರ ಸಂಗೀತ ಇರುವಂತಹ ಹಾಡು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

ಹಾತಿ ಮೇರೆ ಸಾಥಿ ಚಿತ್ರದ ಹಾಡನ್ನು ಕೇಳಿಬಂದ್ರಿ. ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಲಿದ್ದಂತಹ ಹಾಡಿಗೆ ಸಾಹಿತ್ಯ ಬರೆದಿದ್ರು ಆನಂದ್ ಬಕ್ಷಿ, ಹಾಗೂ ಸಂಗೀತ ನೀಡಿದ್ದು ಲಕ್ಷ್ಮೀಕಾಂತ್ ಪ್ಯಾರೆಲಾಲ್. ಆಪ್ಕೀ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ನಿಮ್ಮಿಷ್ಟದ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. ಮುಂದಿನ ಗೀತೆ ಬರ್ತಾ ಇದೆ ಪ್ರಿಯತಮ ಚಿತ್ರದಿಂದ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ರಾಜೇಶ್ ರೋಷನ್ ಅವರ ಸಂಗೀತ.

ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ನಿಮ್ಮಿಷ್ಟದ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ನಿಮ್ಮಿಷ್ಟದ ಹಿಂದಿ ಚಿತ್ರಗೀತೆ ಯಾವುದು ಅಂತ ಹೇಳಿ ನಮಗೆ ನೀವು ಸಂದೇಶದ ಮೂಲಕ ತಿಳಿಸಬಹುದು. ಚಿತ್ರದ ಹೆಸರು ಹಾಗೂ ಚಿತ್ರಗೀತೆಯ ಹೆಸರು ಹಾಗೂ ನಿಮ್ಮ ಹೆಸರನ್ನು ಬರೆದು ನಮಗೆ ವಾಟ್ಸಪ್ ಸಂದೇಶವನ್ನು ಕಳಿಸಬಹುದು 9480901013 ಈ ಸಂಖ್ಯೆಗೆ. ಸ್ನೇಹಿತರೆ, ಹಿಂದಿ ಚಿತ್ರರಂಗದ ಕಾಮಿಡಿ ಬಾದ್ಶಾ ಅಂತ ಕರೆಸಿಕೊಳ್ಳೋ ಖ್ಯಾತ ನಟ, ನಿರ್ಮಾಪಕ, ನಿರ್ದೇಶಕ, ಗಾಯಕ ಮೊಹಮ್ಮದ್ ಅಲಿ ಅವರ ಪುಣ್ಯಸ್ಮರಣೆ ಇಂದು. ಚಿತ್ರರಂಗದಲ್ಲಿ 4 ದಶಕಗಳ ಸೇವೆ, 300ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಅಭಿನಯ, ಅಮಿತಾಬ್ ಬಚ್ಚನ್ ಸೇರಿ ಹಲವು ದಿಗ್ಗಜರನ್ನ ಚಿತ್ರರಂಗಕ್ಕೆ ಪರಿಚಯಿಸಿದಂತಹ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತೆ. ಇವರು ಇಹಲೋಕ ತ್ಯಜಿಸಿದ ಈ ದಿನದಂದು ಅವರನ್ನು ಸ್ಮರಿಸುತ್ತಾ ಅವರ ಅಭಿನಯ ಹಾಗೂ ಗಾಯನದಲ್ಲಿ ಬಂದಂತಹ ಈ ಜನಪ್ರಿಯ ಗೀತೆಯನ್ನು ಕೇಳೋಣ. ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಪಡೋಸನ್ ಚಿತ್ರದ ಹಾಡು, ಕಿಶೋರ್ ಕುಮಾರ್ ಮನ್ನಾದೇ ಹಾಗೂ ಮೊಹಮ್ಮದ್ ಅವರ ಗಾಯನದಲ್ಲಿರುವಂತಹ ಹಾಡು, ಆರ್ ಡಿ ಬರ್ಮನ್ ಅವರ ಸಂಗೀತ.

0: ಚತುರ ಗೋಳ ಕ್ಯಾರ ಗೋಳ ಚತುರ ಗೋಳ ಚತುರ ಏಕ ಪೇರಾಯ್ನ ಯಾ ಗೋಳ ಬೋಲ್ಲ ಯಾ ಚತುರ ಬೋಲ್ಲ ಗ
1: ಯಕ ಚತುರ ನಾರ

0: ಕಟಕ ಗಾಯ.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ

0: 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಆಕಾಶವಾಣಿ.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
3: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
4: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.
5: ದೇಶ

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು Form 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
3: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಸ್ನೇಹಿತರೆ, ನೀವು ರಿಕ್ವೆಸ್ಟ್ ಮಾಡಿದಂತಹ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. ನಿಮ್ಮೆಲ್ಲರ ಸಂದೇಶಗಳು ನಮ್ಮ ವಾಟ್ಸಪ್ ಇನ್ಬಾಕ್ಸನ್ನು ತುಂಬಿದೆ ಅಂತ ಹೇಳ್ತಾ, ಯಾರ್ಯಾರು ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡುವಂತಹ ಸಮಯ. ಶುಭ ಮಧ್ಯಾಹ್ನ ಅಂತ ಹೇಳ್ತಾ ಇದ್ದಾರೆ ಆಳಂದ ತಾಲೂಕಿನ ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆ ಅವರು. ಅವರು ಸಹ ಅವರಿಷ್ಟದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ಮುಂದಿನ ಸಂದೇಶ ಬಂದಿದೆ. ಸವಿತಾ ಗಿರೀಶ ಸುಂದರ ಕುಪ್ಪೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಮಂತಾ ಸವಿತಾ ಗಿರೀಶ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅವರಿಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡಿ. ಹಾಗೆ ಮುಂದಿನ ಸಂದೇಶ ಬಂದಿದೆ. ಮಂಜು ಕೃಷ್ಣ, ಮಂಜು ಕಿಶನ್ ಚಿಕ್ಕಬಳ್ಳಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕಾಗಿ. ಮುಂದಿನ ಸಂದೇಶ ಬಂದಿದೆ. ಶ್ರವಂತ್ ರೂಪಾ ಪಾಂಡುರಂಗರಾವ್ ಶ್ರವಂತ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಮೈನೆ ಪ್ಯಾರ್ಕಿಯ ಚಿತ್ರದ ಯಾವುದಾದ್ರೂ ಹಾಡಬೇಕು ಅಂತ ಹೇಳ್ತಾ ಇದ್ದಾರೆ ಶ್ವೇತಾ ಎಸ್ ರಾವ್ ಅವರು ಸುಳ್ಯದಿಂದ ಸಂದೇಶ ಕಳಿಸಿ. ಹಾಗೆ ಮುಂದಿನ ಸಂದೇಶ ಬಂದಿದೆ. ರಾಜೇಂದ್ರ ಬನಶಂಕರಿಯಿಂದ ಸದ್ಮಾ ಚಿತ್ರದ ಇಳಯರಾಜ ಅವರ ಸಂಗೀತದ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಪ್ರಸಾರ ಮಾಡೋಣ. ಹಾಗೆ ಮುಂದಿನ ಸಂದೇಶ, ಅನಂತಕುಮಾರ್ ಅರಸೋರು ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಅವರಿಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ಮುಂದಿನ ಸಂದೇಶ, ಕೀರ್ತನಾ ಗೀತಾ ಮಾಗಡಿ ರೋಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ.

ಕಲ್ಯಾಣಕರ್ ಅವರು ವಿಜಯನಗರದ ಸಂದೇಶವನ್ನು ಕಳಿಸ್ತಾ ಇದ್ರೆ, ಮುಂದಿನ ಸಂದೇಶ ಸದಾಶಿವ ಹುಲಗೂರ ಅವರು ಬನಶಂಕರಿ ಎರಡನೇ ಹಂತದಿಂದ ಸಂದೇಶವನ್ನು ಕಳಿಸಿ, ಅನಿತಾ ತಿರುಮಲೇಶ್ ಅವರು ಹಾವೇರಿಯಿಂದ ಸಹ ಸಂದೇಶವನ್ನು ಕಳಿಸಿ ಅವರಿಷ್ಟದ ಗೀತೆಗಳಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಆಪ್ಕಿ ಪಸಂದ್ ಕಾರ್ಯಕ್ರಮ ನಿಮಗಾಗಿ ಇರುವಂತಹ ಕಾರ್ಯಕ್ರಮ, ನಿಮ್ಮಿಷ್ಟದ ಹಿಂದಿ ಚಿತ್ರ ಗೀತೆಗಳನ್ನು ಕೇಳುವಂತಹ ಕಾರ್ಯಕ್ರಮ. ಮುಂದಿನ ಗೀತೆ ಬರ್ತಾ ಇದೆ, ಹರೇ ರಾಮ ಹರೇ ಕೃಷ್ಣ ಚಿತ್ರದ ಹಾಡು. ಆರ್ ಡಿ ಬರ್ಮನ್ ಅವರ ಸಂಗೀತಕ್ಕೆ ಲತಾ ಮಂಗೇಶ್ಕರ್ ಅವರ ಗಾಯನ ಇರುವಂತಹ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಕೇಳ್ತಾ ಇದ್ದೀರಿ ಆಪ್ಕಿ ಪಸಂದ್ ಕಾರ್ಯಕ್ರಮ. ಸಮಯ ಆಗಿದೆ 11:45:52 ಸಮಯ. ದಿಲ್ ಚಿತ್ರದ ಹಾಡನ್ನ ಕೇಳಿ ಬಂದ್ರೆ ಅನುರಾಧ ಪಡ್ವಾಲ್ ಹಾಗೂ ಸುರೇಶ್ ವಾಡ್ಕರ್ ಅವರ ಧ್ವನಿಯಲ್ಲಿದ್ದಂತಹ ಹಾಡು, ಸಮೀರ್ ಅವರ ಸಾಹಿತ್ಯ ಹಾಗೂ ಆನಂದ್ ಮಿಲಿಂದ್ ಅವರ ಸಂಗೀತವಿದ್ದಂತಹ ಹಾಡನ್ನ ಕೇಳಿ ಬಂದ್ರಿ. ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸಿರುವಂತಹ ನಮ್ಮ ಕೇಳುಗರ ಹೆಸರು ನಾನು ನೋಡುವಂತಹ ಸಮಯ ಪಮ್ಮು ಜೋಗಿ ಮುಗಳಖೋಡ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೋಸ್ಕರ ಧನ್ಯವಾದಗಳು. ಹಾಗೆ ಮುಂದಿನ ಸಂದೇಶ ಬಂದಿದೆ, ಸೊಗಸಾದ ಗೀತೆಗಳು ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ. ನಿರ್ಮಲಾ ಅವರು ಗುರುಗುಂಟೆ ಪಾಳ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭೋದಯ ರೇನ್ಬೋ ಸಿಬ್ಬಂದಿ ವರ್ಗಕ್ಕೆ ರಾಷ್ಟ್ರೀಯ ಪ್ರಸಾರ ದಿನದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಶ್ರೀನಿವಾಸ್ ರಾಜ ಚಿಕ್ಕಬಳ್ಳಾಪುರದಿಂದ ಧನ್ಯವಾದಗಳು ತಮಗೆ. ಹಾಗೆ ಮುಂದಿನ ಸಂದೇಶ ಬಂದಿದೆ, ಶ್ರೀಹುವಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳುಹಿಸಿ ಅವರಿಷ್ಟದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ಮುಂದಿನ ಗೀತೆ ಹಲೋ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಗೋವಿಂದ ಮೆನನ್ ಅವರು ಕೋಲಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ ನಳಿನಾ ಅವರು ಹಲಸೂರಿನಿಂದ ಕಳಿಸಿದ್ದಾರೆ. ಟಿಪ್ಪು ಟಿಪ್ಪು ಬರಸಾಪಾನಿ ಹಾಡಬೇಕು ಅಂತ ಹೇಳ್ತಾ ಇದ್ದಾರೆ ರಾಜ್ಕುಮಾರ್ ಖಾತರಕಿ ಅವರು KHB ಕಾಲೋನಿ ಹರಿಹರದಿಂದ. ಹಾಗೆ ಮುಂದಿನ ಸಂದೇಶ ಬಂದಿದೆ, ಕಲ್ಲೂರು ಮಹದೇವ್ ಪ್ರಕಾಶ್ ಅವರು ಗುಬ್ಬಿ ತಾಲೂಕಿನಿಂದ ಯಾದೋಂಕಿ ಭಾರತ್ ಚಿತ್ರದ ಟೈಟಲ್ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಮುಂದಿನ ಸಂದೇಶ ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ, ನಿಮ್ಮ ಹೆಸರನ್ನು ಇಲ್ಲಿ ನೀವು ಬರೆದಿಲ್ಲ, ನಂಬರ್ ಎಂಡಿಂಗ್ ವಿತ್ 2062 ಈ ಸಂಖ್ಯೆಯಿಂದ ಸಂದೇಶ ಬಂದಿದೆ. ಮುಂದಿನ ಸಂದೇಶ ಬಂದಿದೆ, ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. 1968 ಸೂಪರ್ ಹಿಟ್ ಹಿಂದಿ ಚಿತ್ರ ಪಡೋಸನ್ನಲ್ಲಿ ಮಹಮೂದ್ ಮತ್ತು ಕಿಶೋರ್ ಕುಮಾರ್ ಅವರ ನಡುವಿನ ಜುಗಲ್ಬಂದಿ ಹಾಡು ಏಕ ಚತುರನಾರಿ ಹಾಡು ತುಂಬ ಚೆನ್ನಾಗಿತ್ತು. ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧವಾದ ಕಾಮಿಡಿ ಹಾಡಾಗಿದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದೇ ಕಾರಣಕ್ಕೋಸ್ಕರ ಮಹಮೂದ್ ಅಲಿ ಅವರ ಸ್ಮರಣೆಗಾಗಿ ಆ ಹಾಡನ್ನು ನಾವು ಪ್ರಸಾರ ಮಾಡಿದ್ವಿ. ಮುಂದಿನ ಸಂದೇಶ ಬಂದಿದೆ, ಶ್ವೇತಾ ಸಚಿನ್ ಅವರು JP ನಗರದಿಂದ ಕಳಿಸಿದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡಲಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ರೆ ಆನಂದ್ ಕುಲಕರ್ಣಿ ಅವರು ಸುಲೇಪೇಟದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರೋದು ಯಾರು? MD ಸರಸ್ವತಿ ಅವರು, BTM ಲೇಔಟ್ನಿಂದ. ಹಾಗೆ ಕೊನೆಯ ಸಂದೇಶ ಬಂದಿದೆ, ಸುನಿಲ್ ಡಿ ಜೋಶಿ ಅವರು ದಿಲ್ವಾಲೆ ಚಿತ್ರದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ನಿಮ್ಮೆಲ್ಲರ ರಿಕ್ವೆಸ್ಟ್ನಂತೆ ನಾವು ಈ ಒಂದು ಗಂಟೆಗಳ ಕಾಲ ನೀವು ಇಷ್ಟಪಟ್ಟಂತಹ ನೀವು ಸಂದೇಶದ ಮೂಲಕ ಕೇಳಿದಂತಹ ಹಾಡುಗಳನ್ನು ಪ್ರಸಾರ ಮಾಡುವ ಪ್ರಯತ್ನವನ್ನು ಮಾಡಿದ್ವಿ. ಯಾರ್ಯಾರ ಗೀತೆಗಳು ಪ್ರಸಾರ ಆಯಿತು ಅವರು ಸಂತೋಷವಾದರು, ಯಾರ ಗೀತೆ ಇನ್ನೂ ಪ್ರಸಾರ ಆಗಿಲ್ಲ ಅವರು ನಾಳೆಯ ಕಾರ್ಯಕ್ರಮಕ್ಕೋಸ್ಕರ ವೆಯ್ಟ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಬ್ಯಾಕ್ ಟು ಬ್ಯಾಕ್ ಎರಡು ಕೊನೆಯ ಗೀತೆಗಳ ಮೂಲಕ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಿದೆ. ಸಂದೇಶವನ್ನು ಕಳಿಸಿದಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಗೀತೆ ಬರ್ತಾ ಇದೆ. ಚಲತೆ ಚಲತೆ ಚಿತ್ರದ ಹಾಡು, ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಬಪ್ಪಿ ಲಹರಿ ಅವರ ಸಂಗೀತ.

ಕಿಶೋರ್ ಕುಮಾರ್ ಏನೋ ಕಬಿ ಅಲ್ವಿದ ನಾ ಕೆಹನ ಅಂತ ಹೇಳಿದ್ರು. ಆದ್ರೆ ನಾನು ಇಂದಿನ ಈ ಆಪ್ಕಿ ಪಸಂದ್ ಕಾರ್ಯಕ್ರಮಕ್ಕೆ ಟಾಟಾ ಬಾಯ್ ಬಾಯ್ ಹೇಳುವಂತಹ ಸಮಯ ಬಂದೇ ಬಿಡ್ತು. ಕೊನೆಯ ಗೀತೆಯ ಮೂಲಕ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ 12:05 ಸರಿಯಾಗಿ ನವಿಲುಗರಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದಾರೆ ಆರ್ಜೆ ದೀಪಾ ಅವರು. ಕೊನೆಯ ಗೀತೆ ಮೂಡಿ ಬರ್ತಾ ಇದೆ ಶ್ರೀ 420 ಚಿತ್ರದ ಹಾಡು, ಮುಖೇಶ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಶೈಲೇಂದ್ರ ಅವರ ಸಾಹಿತ್ಯ ಹಾಗೂ ಶಂಕರ್ ಜೈಕಿಶನ್ ಅವರ ಸಂಗೀತ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಸ್ನೇಹಿತರೆ, ಸಮಯ ಆಗ್ತಾ ಇದೆ 12 ಗಂಟೆ. ಈಗ ಕೇಳಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
4: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ರಾಷ್ಟ್ರೀಯ ಪ್ರಸಾರ ದಿನ. 1923 ಜೂನ್ ತಿಂಗಳಲ್ಲಿ ಬಾಂಬೆ ರೇಡಿಯೋ ಕ್ಲಬ್ ಹಾಗೂ ನವೆಂಬರ್ನಲ್ಲಿ ಕಲ್ಕತ್ತಾ ಕ್ಲಬ್ ಭಾರತದಲ್ಲಿ ರೇಡಿಯೋ ಪ್ರಸಾರ ಸೇವೆಯನ್ನು ಖಾಸಗಿಯಾಗಿ ಆರಂಭಿಸಿದವು. 1956 ಆಕಾಶವಾಣಿ ಎಂಬ ಹೆಸರು ಅಧಿಕೃತವಾಯಿತು. ಆಲ್ ಇಂಡಿಯಾ ರೇಡಿಯೋ ಮತ್ತು ಆಕಾಶವಾಣಿ ಎರಡೂ ಹೆಸರುಗಳನ್ನು ಹೊಂದಿದ್ದ ಸಂಸ್ಥೆ ಭಾರತದ ರಾಷ್ಟ್ರೀಯ ಪ್ರಸಾರಕ ಆಕಾಶವಾಣಿ ಎಂದು 2023 May 3 ಘೋಷಿಸಲ್ಪಟ್ಟಿತು. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಆಕಾಶವಾಣಿಯ ಎ ಶ್ರೇಣಿ ನಾಟಕ ಕಲಾವಿದ ಧಾರವಾಡದ ವೀರಣ್ಣ ಪತ್ತಾರ್.
5: July 23 ಅಂದ ತಕ್ಷಣ ರಾಷ್ಟ್ರೀಯ ಪ್ರಸಾರ ದಿನ, ಆಕಾಶವಾಣಿ ಪ್ರಸಾರವನ್ನು ಮಾಡಿದಂತ ಅದ್ಭುತವಾದಂತಹ ಕ್ಷಣ. ನಾನು ನಮ್ಮ ಹಳ್ಳಿಯೊಳಗಿದ್ದಾಗ ರೇಡಿಯೋಗಳಿಗೆ ಲೈಸೆನ್ಸ್, ಪೋಸ್ಟ್ ಆಫೀಸ್ನೊಳಗೆ ರೊಕ್ಕ ತುಂಬುದು, ದಿನಗಳಿಂದನೂ ನಾನು ಆಕಾಶವಾಣಿ ಕೇಳ್ಕೋತ ಬೆಳೆದೀನಿ. ಕೂತಲ್ಲೇ ಜಗತ್ತಿನ ಸುದ್ದಿಗಳು ಉಚ್ಚ ಮಟ್ಟದೊಳಗೆ ಪ್ರತಿಯೊಬ್ಬರು ಅಡಿಗೆ ಮನೆಯ ತನಕ ಕೇಳುವಂತ ಅದು ನಮ್ಮ ಮುಟ್ಟಿಗೊಳಗೆ ಬಂದದ. ನ್ಯೂಸ್ ಆನ್ ಏರ್ ಆಪ್ ಮೇಲೆ ನಾವು ಎಲ್ಲಿ ಬೇಕಾದಲ್ಲಿ ಇಡೀ ಜಗತ್ತಿನ ಸುದ್ದಿ ನಮ್ಮ ಕಿಸೆದೊಳಗೆ ಇಟ್ಕೊಂಡು ಕೇಳುವಂತಹ ದಿನ ಬಂದದ. ಕಲಾಕ್ಷೇತ್ರದೊಳಗೆ ನನ್ನನ್ನ ಕಲಾವಿದ ಅಂತ ಗುರುತಿಸಿದ್ದೇ ಆಕಾಶವಾಣಿ. ವೈಜ್ಞಾನಿಕ ನಾಟಕಗಳು, ಐತಿಹಾಸಿಕ ನಾಟಕಗಳು, ಸಾಮಾಜಿಕ ನಾಟಕಗಳು ಆಕಾಶವಾಣಿ ತನ್ನ ಮೈಲುಗಲ್ಲನ್ನ ಸ್ಥಾಪಿಸದ ಆಕಾಶವಾಣಿಗೆ ಒಳ್ಳೆಯದಾಗಲಿ. ನಮಸ್ಕಾರ.
4: ಆಧುನಿಕ ಭಾರತದ ನಿರ್ಮಾತೃ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಜನ್ಮದಿನವೆಂದು 1856 July 23 ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಜನಿಸಿದ ತಿಲಕರು ಸತಿ ಪದ್ಧತಿ, ಸ್ವರಾಜ್ಯ ಹಾಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಣನೀಯ ಕೊಡುಗೆ ನೀಡಿದ ಸ್ವಾತಂತ್ರ್ಯ ಸೇನಾನಿ. ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಕ್ರಾಂತಿಕಾರಿ ಚಂದ್ರಶೇಖರ್ ಆಜಾದ್ ಅವರ ಜನ್ಮದಿನವೆಂದು 1906 July 23 ಮಧ್ಯಪ್ರದೇಶದ ಅಲಿರಾಜಪುರದಲ್ಲಿ ಜನಿಸಿದ ಅವರು ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ನಿನ ಸಕ್ರಿಯ ಸದಸ್ಯರಾಗಿದ್ದರು. ಇಂದು ಹಲವೆಡೆ ಶ್ರದ್ಧಾಸುಮನ ಅರ್ಪಿಸಲಾಗುತ್ತಿದೆ. ಆಷಾಢ ಏಕಾದಶಿ ಪ್ರಯುಕ್ತ ಧಾರವಾಡ ಪಂಢರಪುರ ನಡುವೆ ಇಂದಿನಿಂದ 28 ತಾರೀಖಿನವರೆಗೆ ವಿಶೇಷ ಎಕ್ಸ್ಪ್ರೆಸ್ ರೈಲುಗಳು ಸಂಚರಿಸಲಿವೆ. ಪ್ರತಿದಿನ ಬೆಳಗ್ಗೆ 6 ಧಾರವಾಡದಿಂದ ಹೊರಡುವ ರೈಲು ಅದೇ ದಿನ ಸಂಜೆ 4:50 ಪಂಢರಪುರ ತಲುಪಲಿದೆ. ಪಂಢರಪುರದಿಂದ ಸಂಜೆ 6:40 ಹೊರಟು ಮರುದಿನ ಬೆಳಗ್ಗೆ 4:30 ಧಾರವಾಡಕ್ಕೆ ಆಗಮಿಸಲಿದೆ. ಕೇಲಿ ಸಂಸ್ಥೆಯ ಹುಬ್ಬಳ್ಳಿ ಶ್ರೀ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3000 ಮಠ, ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಕೇಲಿ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರದ ಉದ್ಘಾಟನೆ ನಾಡಿದ್ದು July 25 ನಿಗದಿಯಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಸಮಾರಂಭವನ್ನು ಮುಂದೂಡಲಾಗಿದೆ ಎಂದು ಸಂಸ್ಥೆ ತಿಳಿಸಿದೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಜಾಪ್ರಭುತ್ವ ಬಲಪಡಿಸುವ ಕೆಲಸವಾಗಿದ್ದು ಪ್ರತಿಯೊಬ್ಬ ನಾಗರಿಕರು ಪಾಲ್ಗೊಳ್ಳುವಂತೆ ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾ ರಾಹುಲ್ ಕೀರ್ತಿ ಕೋರಿದ್ದಾರೆ. ಸ್ವೀಪ್ ಚಟುವಟಿಕೆ ಅಡಿ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ 2002 ಮತದಾರರ ಪಟ್ಟಿಯಲ್ಲಿ ವಿವರ ಲಭ್ಯವಿರದಿದ್ದರೂ ವೈಯಕ್ತಿಕ ವಿವರ ಭರ್ತಿ ಮಾಡಿ ಎನ್ಯುಮರೇಷನ್ ಅರ್ಜಿಯನ್ನು ಬೂತ್ ಮಟ್ಟದ ಅಧಿಕಾರಿಗಳಿಗೆ ಸಲ್ಲಿಸಬಹುದು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 9,70,508 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ತಿಳಿಸಿದ್ದಾರೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಇಂದು ಆರಂಭವಾಗಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚಗಾರ್ ಕೊಪ್ಪಲಿನ ವಿಶೇಷ ಚೇತನ ಕ್ರೀಡಾಪಟು ಕೆಎಸ್ ಶಿಲ್ಪಾ F-57 ಶಾರ್ಟ್ಪಟ್ ವಿಭಾಗದಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಪದಕ ಗೆಲ್ಲುವ ಭರವಸೆ ಮೂಡಿಸಿರುವ ಶಿಲ್ಪಾ ಭಾರತದ ಇಬ್ಬರು ಪ್ಯಾರಾ ಅಥ್ಲೀಟ್ಗಳ ಪೈಕಿ ಒಬ್ಬರಾಗಿದ್ದಾರೆ. ಕಲಬುರಗಿ ತಾಲೂಕು ಹಾಗರಗುಂಡಗಿ ಗ್ರಾಮದ ಪ್ರತೀಕ್ಷಾ ನಿಜಲಿಂಗಪ್ಪ ರಾವೂರ್ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ನೃತ್ಯ ಪ್ರದರ್ಶಿಸಲಿರುವ ದಿ ಘುಂಗ್ರು ರೆವಲ್ಯೂಷನ್ಸ್ 6 ಕಲಾವಿದರ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಪ್ರಸ್ತುತ ಇಂಗ್ಲೆಂಡ್ನಲ್ಲಿ ಉದ್ಯೋಗಿಯಾಗಿರುವ ಪ್ರತೀಕ್ಷಾ ಭರತನಾಟ್ಯವನ್ನು ಇಂದು ಪ್ರಸ್ತುತಪಡಿಸಲಿದ್ದಾರೆ. ಬಳ್ಳಾರಿ ತಾಲೂಕು ಯರಗುಡಿ ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆ ಅಡಿ ಜನಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಜೋರಾದ ಮಳೆ, ಮಲೆನಾಡಿನಲ್ಲಿ ಸಾಧಾರಣ ಹಾಗೂ ಅರೆ ಮಲೆನಾಡು ಪ್ರದೇಶವಾದ ಬೆಳಗಾವಿಯಲ್ಲಿ ಉತ್ತಮ ಮಳೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿದೆ. ಶಿವಮೊಗ್ಗದಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಸೋನೆ ಮಳೆ. ನದಿಗಳ ನೀರಿನ ಮಟ್ಟದಲ್ಲಿ ಗಣನೀಯ ಏರಿಕೆಯಾಗಿದ್ದು ಹಲವೆಡೆ ಇಂದೂ ಸಹ ಮಳೆ ಮುಂದುವರೆಯಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ನವಿಲುಗರಿಯಂತಹ ನವಿರಾದ ನೆನಪು ಕೆಲವು ಕಾಲದ್ದು. ನೆನಪಿನ ನವಿಲುಗರಿ ಹಿಡಿದು ಹಾಡುಗಳೊಂದಿಗೆ ಮಾತಾಡಲಿದ್ದಾರೆ ಕಾಮನಬೆಲಿನ ಆ ಕಾಲದ ದನಿಗಳು.
1: ನೆನಪುಗಳ ಮಾತು ಮಧುರ
2: ಪ್ರತಿದಿನ 12:05 to 10:00 ಕೇಳಿ ನವಿಲುಗರಿ.
3: ನವಿಲುಗರಿಯೊಂದು ಎದೆಯೊಳಗೆ ಬಂದು ಕಚಗುಡಿಯ ಇಟ್ಟಂತಿದೆ.
0: ಸೋಮವಾರದಿಂದ ಶುಕ್ರವಾರ ಕನ್ನಡ ಹಾಡುಗಳು.
3: ಹಾಡದ ಹಾಡೊಂದನು ನಾಲಿಗೆಯು ತಾನಾಗೆ ನುಡಿದಂತಿದೆ.
0: ನಿಮ್ಮ ನೆಚ್ಚಿನ ಕನ್ನಡ ಕಾಮನಬೆಲ್ಲಿನ ನಿಮಾತ್ರ
2: ಆಕಾಶವಾಣಿ FM ರೇನ್ಬೋ 101.3 MHz.
4: ನಮಸ್ಕಾರ, ಕೇಳ್ತಾ ಇರೋ ಮ್ಯೂಸಿಕ್ಲಿಯರ್ಸ್ ರೇಡಿಯೋ ಸ್ಟೇಷನ್ ಅನ್ನ 12:07 ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರೀತಿಯ ನಮಸ್ಕಾರಗಳೊಂದಿಗೆ ನವಿಲುಗರಿ ಕಾರ್ಯಕ್ರಮಕ್ಕೆ ನಾನು ದೀಪಾ ನಿಮ್ಮ ಜೊತೆಯಾಗಿದ್ದೀನಿ. ಇವತ್ತು ಗುರುವಾರದ 12:07 ಎಲ್ಲರಿಗೂ ವಿಶಸ್. ನಮ್ಮ ಆಕಾಶವಾಣಿ ಹಾಗೂ ನಮ್ಮೆಲ್ಲರಿಗೂ ಹೆಮ್ಮೆಯ ದಿನ ಇವತ್ತು. ಪ್ರಸಾರ ದಿನ ಆಗಿರೋದ್ರಿಂದ ಒಂಥರ ಒಂದು ಹೊಸ ಹುಮ್ಮಸ್ಸಿನೊಂದಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಇವತ್ತಿನ ದಿನ. ಯಾಕಂದರೆ ನಾವು ನೆನೆಸ್ಕೊಂಡು ಪ್ರತಿ ದಿನ ಕೆಲಸ ಮಾಡ್ತಿರೋವಂಥದ್ದು ಒಂದು ಸಿಗ್ನೇಚರ್ ಇವತ್ತಾಗಿರುತ್ತಲ್ಲ ಅದಕ್ಕೆ. ಕರ್ನಾಟಕದ ಪ್ರತಿಯೊಂದು ಭಾಗಕ್ಕೂ ತನ್ನದೇ ಆದ ರುಚಿ ಇದೆ. ಮೈಸೂರಿನ ಮೈಸೂರು ಪಾಕ್, ಮಂಗಳೂರಿನ ನೀರು ದೋಸೆ, ಚಿಕನ್, ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ, ಎಣ್ಗಾಯಿ, ಕೊಡಗಿನ ಪಂದಿಕರಿ, ದಾವಣಗೆರೆ ಬೆಣ್ಣೆ ದೋಸೆ, ಧಾರವಾಡ ಪೇಡ, ಹೀಗೆ ಹೇಳ್ತಾ ಹೋದರೆ ಬಾಯಲ್ಲಿ ನೀರು ಇರುತ್ತೆ. ನಂಗೆ ಆ್ಯಕ್ಚುಲಿ ಹೇಳ್ತಾ ಇದ್ದಾಗ ನೀರು ಬರ್ತಾ ಇತ್ತು. ನಿಮಗೆ ಹೆಂಗೆ ಒಂದೂರು ಅಂತ ನೆನಪಾಗೋದೆ ಅಲ್ಲಿನ ಊಟದಿಂದ ಅಲ್ವಾ? ಹೌದು. ಹಾಗಿದ್ರೆ ನಿಮ್ಮ ಹೃದಯವನ್ನು ಗೆದ್ದಿರೋವಂಥ ಯಾವ ಊರಿನ ಅಡಿಗೆ ನಿಮಗೆ ಇಷ್ಟ? ಯಾವ ತಿನಿಸಿಗಾಗಿ ಮತ್ತೆ ಮತ್ತೆ ಆ ಊರಿಗೆ ಹೋಗಬೇಕು ಅಂತ ನಿಮಗನ್ಸುತ್ತೆ? ನಿಮ್ಮ ಉತ್ತರಕ್ಕಾಗಿ ಕಾಯ್ತಾ ಇದೆ ನಮ್ಮ ವಾಟ್ಸ್ಆ್ಯಕ್ ಸಂಖ್ಯೆ 9480901013. ನಾನು ದೀಪಾ ನಿಮ್ಮ ಜೊತೆಗೆ. ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳು ನವಿಲುಗರಿ ಕಾರ್ಯಕ್ರಮದಲ್ಲಿ. ಯಾವ ಊರಿನ ಯಾವ ತಿಂಡಿ ನಿಮಗೆ ಇಷ್ಟ ಅನ್ನೋದನ್ನು ಮೆಸೇಜ್ ಮಾಡಿ ಕಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬ್ಯೂಟಿಫುಲ್ ಟ್ರ್ಯಾಕ್ ಲೈನ್ಡ್ ಅಪ್ ಬ್ಯಾಕ್ ಟು ಬ್ಯಾಕ್ ಲಿಸ್ನಿಂಗ್ ಟು ಯುವರ್ ಫೇವರೇಟ್ ರೇಡಿಯೋ ಸ್ಟೇಷನ್ ಆಕಾಶವಾಣಿ ನವಿಲುಗರಿ ಕಾರ್ಯಕ್ರಮ.

ಸೂಪರ್ ಆದ ಹಾಡು ಕೇಳ್ಕೊಂಡು ವಾಪಸ್ ಆಗಿದ್ರೆ 12:16 ಇದೆ. ಭದ್ರಾವತಿ ಬಸವೇಶ್ವರ ಸರ್ಕಲ್ ಇಂದ ಮೆಸೇಜ್ ಮಾಡಿದ್ರೆ, ಬೋಂಡಾ ಮತ್ತೆ ಮಸಾಲೆ ಮಂಡಕ್ಕಿ ಬಹಳ ಇಷ್ಟ ಮೇಡಮ್ ನಮ್ಗೆ ಅಂದ್ಬಿಟ್ಟು ಶ್ವೇತಾ ಸಚಿನ್ ಜೆ ಪಿ ನಗರ್ 8th phase ಕೊತ್ನೂರು ತಿಂಡೆಯಿಂದ ಮೆಸೇಜ್ ಮಾಡಿದ್ದಾರೆ. ಇನ್ನು ಹಾಸನದ ವಿಷಯಕ್ಕೆ ಬಂದ್ರೆ ಸಾಕು, ಮುದ್ದೆ ಬಸ್ಸಾರ್ ಇದ್ಬಿಟ್ರೆ ನಮ್ಗೆ ಜೀವನೇ ಸಾರ್ಥಕ ಅನ್ಸ್ಬಿಡುತ್ತೆ ಅಂತ ಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕಿನಿಂದ ಮೆಸೇಜ್ ಮಾಡಿದ್ದಾರೆ. ಆ್ಯಂಡ್ ಆನಂದ್ ಕುಲಕರ್ಣಿ ಅವರು ಸುಲೇಪೇಟಾ ಮಧ್ಯಾಹ್ನದ ಶುಭ ಟೈಮ್ ನಿಮಗೆ, ಆ್ಯಂಡ್ ಅಲ್ಲಿ ಕಲಬುರಗಿಯಲ್ಲಿ ಮಾಡುವ ರಾವೂರ ಮಂಡಾಳು ಸುಸಲಾ ಒಗ್ಗರಣಿ, ಓಹೋ ಭಾಷೆನೇ ಬೇರೆ ಕಳಿಸಿದ್ದೀರಾ, ಮಂಡಕ್ಕಿ ಮಸಾಲೆ ಅಂದರೆ ನಮಗೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾರೆ. ರಾಜ್ಯದಲ್ಲಿ ಹೊರ ರಾಜ್ಯದಲ್ಲಿ ಥರ ಥರ ಊಟ ಸಿಗತ್ತೆ, ಅದನ್ನು ಎಲ್ಲ ಟೇಸ್ಟ್ ಮಾಡಿ ಬಂದಿದ್ದೀವಿ. ಆದರೆ ನಮಗೆ ಕೊನೆಗೆ ಅನ್ನದ ಋಣ ಇರೋದು ನಮ್ಮೂರಿನ ಊಟ ಚಂದ ಅಂತ ಅನಿಸುತ್ತೆ ಅಂದ್ಬಿಟ್ಟು ಶಕುಂತಲಾ ಶಂಕರ್ ಅವರು ಮಂಡ್ಯದಿಂದ ಹಾಯ್ ಅಂತ ಮೆಸೇಜ್ ಕಳಿಸಿದ್ದಾರೆ. ಸರಿ ಸರಿ, ಬೇಗ ಬೇಗ ಕಳಿಸಿ ನಿಮ್ಮ ಮೆಸೇಜಸ್ಗಳನ್ನ. ನಿಮಗೆ ಯಾವ ಊರಿನ ತಿಂಡಿ ತುಂಬ ಇಷ್ಟ ಆಗುತ್ತೆ, ಆ್ಯಂಡ್ ಯಾಕೆ ಆ ಊರಿಗೆ ಪದೇ ಪದೇ ನಿಮಗೆ ಆ ಊಟನ ಹುಡ್ಕೊಂಡು ಹೋಗಬೇಕು ಅನಿಸುತ್ತೆ ಅನ್ನೋದು ಮೆಸೇಜ್ ಮಾಡಿ ಕಳಿಸಿ 9480901001. ಊಟದ ವಿಷಯ ಬಂದಾಗ ಇನ್ನೊಂದು ವಿಶೇಷತೆ ಏನು ಗೊತ್ತಾ, ಏನಿದೆಯೋ ಇಲ್ವೋ ಹೊಟ್ಟೆ ಫಸ್ಟ್ ತುಂಬಿಡಬೇಕು ಅಲ್ವಾ. ಹ್ಞೂ, ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನಲ್ಲಿ ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳು. ಈಗ ಸದ್ಯಕ್ಕೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಿರೋರು, ಈ ಹಾಡು ಸೈಲೆಂಟ್ ಆಗಿದೆ ಆದರೆ ಗಲಾಟೆ ಮಾಡ್ತಿರೋದು ಯಾರು ಹೇಳಿ, ಯಶ್ ಅವರು. ಆ್ಯಂಡ್ ಸ್ವಲ್ಪ ದಿನಕ್ಕೆ ಇವರ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗೋದ್ರಲ್ಲಿದೆ, ಅವರನ್ನೇ ನೆನಪಿಸೋದಕ್ಕೆ ಈ ಹಾಡು. ಕೇಳ್ತಾ ಇರಿ ಕಾಮನಬಿಲ್ಲು 12:17 ನವಿಲ್ಗರಿ ಕಾರ್ಯಕ್ರಮ.

ಅಯೋಗ್ಯ ಸಿನಿಮಾದ ಹಾಡನ್ನ ಕೇಳಿಕೊಂಡು ವಾಪಸ್ ಆದ್ರಿ. ಸತೀಶ್ ನೀನಾಸಂ ಹಾಗೂ ನಮ್ಮೆಲ್ಲರ ಫೇವರೇಟ್ ರಚಿತಾ ರಾಮ್ ಅವರ ಅಭಿನಯದಲ್ಲಿ ಮೂಡಿ ಬಂದಂತ ಸೂಪರ್ ಹಿಟ್ ಸಿನಿಮಾ ಇದು. ಚನ್ನಪಟ್ಟಣದ ಒಂದಷ್ಟು ಎಕ್ಸ್ಪ್ಲನೇಷನ್ಸ್ ಎಲ್ಲ ಇತ್ತು ನಿಮಗೆ, ತೋರಣ್ ಬೊಂಬೆ ಅಂತ ಕರೀತಾರೆ ಅಂದ್ಬಿಟ್ಟು ಅಂತ. 12:24 ಆಗ್ತಾ ಇದೆ, ನೀವು ಕೇಳ್ತಾ ಇರೋಣ ವಿಲ್ಕರಿ ಕಾರ್ಯಕ್ರಮ. ನಾನು ದೀಪಾ, ನಿಮ್ಮ ಜೊತೆಗೆ. ನಮ್ಮೂರು ಚಿತ್ರದುರ್ಗ ದಾವಣಗೆರೆ ಮಧ್ಯ ಬರುತ್ತೆ, ಹಾಗಾಗಿ ನಮಗೆ ದಾವಣಗೆರೆ ಬೆಣ್ಣೆ ದಿವಸ ಇಷ್ಟ ಆಗುತ್ತೆ ಅಂದ್ಬಿಟ್ಟು, ಅದ್ರ ಜೊತೆಗೆ ಚಿತ್ರದುರ್ಗದ ಮಿರ್ಚಿ ಮಂಡಕ್ಕಿ. ಮಿರ್ಚಿ ಮಂಡಕ್ಕಿ ಅಂದರೆ ಎಲ್ರಿಗೂ ಅಷ್ಟೊಂದು, ನಾನು ಯಾವತ್ತೂ ಟೇಸ್ಟೇ ಮಾಡಿಲ್ಲ ಆ್ಯಕ್ಚುಲಾಗಿ. ತ್ಯಾಗರಾಜ್ ಪಂಚಯ್ಯ ಹಟ್ಟಿ ಗ್ರಾಮ ಭರಮಸಾಗರ ಚಿತ್ರದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಶುಭ ಮಧ್ಯಾಹ್ನ ಮೇಡಮ್, ನಮಗೆ ಜೋಳದ ರೊಟ್ಟಿ ಪಲ್ಯ ಅಲ್ಲಿ ಸಿಗುವಂಥ ಬೇಲ್ಪುರಿ ತುಂಬ ರುಚಿಯಾಗಿರುತ್ತೆ. ನಮ್ಮ ಕಾಲೇಜ್ ಓದ್ತಿದ್ದ ದಿನಗಳಲ್ಲಿ ಅಲ್ಲಿಯ ನೆನಪುಗಳು ಬಹಳ ಆಗುತ್ತೆ, ಆ ಊರಿಗೆ ಹೋಗಿ ತಿನ್ನಬೇಕು ಅನಿಸುತ್ತೆ ಅಂದ್ಬಿಟ್ಟು ಫಣೀಂದ್ರ ಅವರು ವಿನೋಬಾನಗರ್ ಶಿವಮೊಗ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಬೆಳಗಾವಿಯ ಕುಂದ ಅಂತ ಸ್ವಲ್ಪ ಮೆಸೇಜ್ ಕ್ಲೋಸ್ ಆಗಿದೆ. ಆ್ಯಂಡ್ ದೆನ್ ಸಾಗರದಿಂದ ನಿರ್ಮಲಾ ಪ್ರಭಾಕರ್ ಅವರು, ಕಾರ್ಯಕ್ರಮ ಹಾಗೂ ವಿಚಾರ ಚೆನ್ನಾಗಿದೆ. ಮಲೆನಾಡಿನಲ್ಲಿರುವಂಥ ಊಟ ನಮಗೆ ಬಹಳ ಇಷ್ಟ, ಸಮಾಧಾನ ತರುವಂಥ ವಿಷಯ. ಕಾರಣ, ಮಲೆನಾಡಿನ ಮನೆಗಳಲ್ಲಿ ಮಧ್ಯಾಹ್ನದ ಊಟಕ್ಕೆ ತಯಾರಿಸುವ ತಂಬುಳಿ ಗೊಜ್ಜು, ಇದರಿಂದ ಊಟ ಮಾಡಿದಾಗಲೇ ಸಂತೃಪ್ತಿ ಸಿಗುತ್ತೆ ಅಂತ ಕಳಿಸಿದ್ರೆ. ಊಟದ ವಿಷಯ ಮಾತಾಡ್ತಾ ಇದ್ದೀವಿ ಅಂದ್ರೇ ಎಲ್ರಿಗೂ ಎಷ್ಟು ಸಂತೋಷ ಆಗುತ್ತೆ ಅಲ್ಲ. ನೆಕ್ಸ್ಟ್ ಮೆಸೇಜು, ಕಬ್ಬನ್ಪೇಟೆ ಮೇನ್ ರೋಡಲ್ಲಿ ನಮಗೆ ಕ್ರಾಸ್ ಮಾಡಿದ ತಕ್ಷಣ ಖಾರ ಬೂಂದಿ ಓಂ ಪುಡಿ ಸೂಪರ್ ಆಗಿರುತ್ತೆ ಅಂದ್ಬಿಟ್ಟು ಹಳೆ ಅಂಗಡಿ ಅಂತ ಮೆಸೇಜ್ ಮಾಡಿದ್ದಾರೆ. ಎಲ್ಲಿ ಅಂತ ಗೊತ್ತಿಲ್ಲ, ಒಂದು ಸ್ವಲ್ಪ ಡೀಟೇಲ್ಸ್ ಕೊಡಿ ನೋಡೋಣ, ನಾನು ಹೋಗಿ ಟೇಸ್ಟ್ ನೋಡ್ತೀನಿ. ನಂಗೆ ಇದೊಂದು ಕೆಟ್ಟ ಅಭ್ಯಾಸ ಇದೆ ಆಯಿತಾ, ಸೋ ಮೆನಿ ಟೈಮ್ಸ್ ಐ ಹ್ಯಾವ್ ಟ್ರೈಡ್ ಡಯಟ್ ಆಲ್ಸೋ, ಅದರಲ್ಲೂ ಫೇಲ್ ಆಗೀನಿ. ಏನಂದರೆ ಒಂಥರ ಏನೇ ಆದರೂ ಪರವಾಗಿಲ್ಲ, ಬಜ್ಜಿ ಬೋಂಡಾ ಮಿಕ್ಸ್ಚರು ಇಂಥದ್ದೆಲ್ಲ ತಿಂತಾ ಇರಬೇಕು ಅಂತ ಆಸೆ ಯಾವಾಗ್ಲೂ. ಬಟ್ ನಂಗೆ ತುಂಬ ಬೈತಾರೆ, ಏನು ಇಷ್ಟೊಂದು ಜಿಡ್ಡಿನ ಪದಾರ್ಥ ತಿಂತೀಯ ಅಂದ್ಬಿಟ್ಟು ಅಂತ. ಆದರೆ ಅದನ್ನು ಮಾತ್ರ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ನನ್ನಿಂದ. ಅಂಥ ಯಾವ ಅಡುಗೆ ಯಾವ ಊರನ್ನು ನಿಮಗೆ ತುಂಬ ನೆನಪು ಮಾಡುತ್ತೆ ಅಂತ ಮೆಸೇಜ್ ಮಾಡಿ ಕಳಿಸಿ. 9489901013 ನಮ್ಮ ಸಂಖ್ಯೆ. ಕೇಳ್ತಾ ಇರೋ ನಿಮ್ಮ ಕಾಮನವೆಲ್ನ ಕಾರ್ಯಕ್ರಮ, ನಿಮಗೆ ಗೊತ್ತಿರೋ ಹಾಗೆ ನವಿಲ್ಗರಿ ಇದು, ನಾನು ದೀಪಾ ನಿಮ್ಮ ಜೊತೆಗೆ.

0: ಬಳಸಿ. ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಕಂದ್ರಾಜ್.

ಸಿನಿಮಾದ ಹಾಡು ನನಗೆ ವಾಪಸ್ ಆಗಿದೆ 12:35. ಅಯ್ಯೋ ದೇವ್ರೆ, ವಾಟ್ಸಪ್ ತುಂಬೋಗಿದೆ ಗೊತ್ತಾ ಮೆಸೇಜಸ್ಗಳಿಂದ. ತಿನ್ನೋರು ಎಷ್ಟು ಜನ ಇದಾರೆ ನೋಡಿ. ಐ ಆಮ್ ಜಸ್ಟ್ ಮೇಕಿಂಗ್ ಫನ್ ಆಫ್. ನನ್ನನ್ನು ಸೇರಿಸ್ಕೊಂಡೆ ಹೇಳ್ತಾ ಇದೀನಿ. ಎಲ್ಲರಿಗೂ ಅಷ್ಟೇ, ಊಟನೇ ಮುಖ್ಯ, ಬದುಕಿರೋದು ಎಂತಕ್ಕೆ, ತಿನ್ನಾಕ್ತಾನೆ. ನಗರದ ಪೇಟೆಯಲ್ಲಿ ಒಂದು ಬೇಕರಿ ಇದೆ, ಅಲ್ಲಿನ ಬನ್ ಬಟರ್ ಜಾಮ್ ಅಂದರೆ 5ನೇ ವಯಸ್ಸಿನಲ್ಲೂ ತಿಂತಾ ಇದೆ, ಈಗಲೂ ರುಚಿ ಹಾಗೆ ಇದೆ, 42 ವರ್ಷ ಆದರೂ ತಿನ್ನಬೇಕು ಅನಿಸುತ್ತೆ ಅಂತ ಮೆಸೇಜ್ ಮಾಡಿದೆ. ತಿನ್ನಿ ಮತ್ತೆ ಇನ್ನೇನು, ತಿನ್ನೋದೇ ತಾನೇ ಎಲ್ಲಿಗೂ, ಎಲ್ರಿಗೂ ಇಷ್ಟ ಆಗುವಂಥದ್ದು. ಚಳಿಗಾಲದಲ್ಲಿ ಮಾತ್ರ ಸಿಗುತ್ತೆ, ತುಂಬ ಇಷ್ಟ ಆಗುವಂಥದ್ದು ನಮ್ಮೂರಲ್ಲಿ ಜಿಲೇಬಿ ರಬ್ಡಿ ಅಂತ, ಅದು ಬಹಳ ಇಷ್ಟ ಆಗುತ್ತೆ ಅಂದ್ಬಿಟ್ಟು ರವೀಂದ್ರ ವಿಠಲ್ ಅಕ್ಷಯ್ ಮೆಸೇಜ್ ಮಾಡಿದ್ದಾರೆ. ನಮಗೂ ಅಷ್ಟೇ, ಬೋಂಡಾ ಬಜ್ಜಿ ಚಕ್ಲಿ ಅಂದರೆ ತುಂಬ ಇಷ್ಟ, ಡ್ರೈ ಸ್ನ್ಯಾಕ್ಸು, ಲಂಚು, ಹಪ್ಪಳ, ಸಂಡಿಗೆ ಇದೆಲ್ಲ ಇಲ್ಲ ಅಂದರೆ ಊಟ ಇನ್ಕಂಪ್ಲೀಟ್ ಅಂದ್ಬಿಟ್ಟು ಸುಮಿತ್ರಾ ಅವರು ಸಣ್ಣೂರಿಂದ ಮೆಸೇಜ್ ಮಾಡಿದ್ದಾರೆ. ವಿಜಯಪುರದಿಂದ ಮೆಸೇಜ್ ಮಾಡಿದ್ದಾರೆ, ಜ್ವಾಳದ ರೊಟ್ಟಿ ಎಣ್ಗಾಯಿ ಇಷ್ಟ. ಓಕೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿಂದ ಮೆಸೇಜ್ ಮಾಡಿದ್ದಾರೆ, ಕ್ಯಾಂಟೀನಲ್ಲಿ ಮಾಡುವ ಬೆಣ್ಣೆ ಖಾಲಿ ಬಹಳ ಇಷ್ಟ. ಬೆಣ್ಣೆ ಖಾಲಿ ಏನು, ಬೆಣ್ಣೆ ಖಾಲಿ ದೋಸೆನಾ ಇರಬಹುದು. ಆಮೇಲೆ ನಮ್ಮ ಅಮ್ಮನ ಮನೆಯಲ್ಲಿ ಮಳೆಗಾಲದಲ್ಲಿ ಮಾಡುವಂತಹ ಪತ್ರೊಡೆ, ಕಡಲೆ ಪಲ್ಯ, ಹಲಸಿನ ಹಣ್ಣಿನ ಕಡುಬು, ದೋಸೆ ತುಂಬ ಇಷ್ಟ ಮೇಡಮ್. ಪ್ರತಿಮಾ ಸಾನ್ವಿಯವರು ಹೊಸನಗರದಿಂದ. ಪ್ರತಿಮಾ ಸಾನ್ವಿಯವರೇ, ನಿಮ್ಮ ಮನೆಗೆ ಒಂದಿನ ಇನ್ವೈಟ್ ಮಾಡ್ತೀರಾ, ನಿಮ್ಮ ಅಮ್ಮನ ಇದನ್ನೆಲ್ಲ ಮಾಡಿಸ್ಬಿಟ್ಟು ನಾನು ಸ್ವಲ್ಪ ತಿನ್ನಬೇಕು. ಹೇಳ್ತಾ ಇದ್ರೆ ಚೆನ್ನಾಗಿದೆ. ಅದಕ್ಕೆ ಮಂಗಳೂರಿನ ಯಾವ ಹೋಟೆಲ್ನಲ್ಲಿ ಮಸಾಲೆ ತಿಂದರೂ ಬಸವನಗುಡಿ ಗಾಂಧಿ ಬಜಾರ್ ವಿದ್ಯಾರ್ಥಿ ಭವನ್ನಲ್ಲಿ ಸಿಗುವ ಮಸಾಲೆ ದೋಸೆಯ ರುಚಿ ಅದ್ಭುತವಾಗಿರುತ್ತೆ, ಅದು ನಮಗೆ ತುಂಬ ಇಷ್ಟ ಅಂದ್ಬಿಟ್ಟು ಮೆಸೇಜ್ ಮಾಡಿದ್ದಾರೆ. ದೀಪಾ ಅವರು, ನವೋದಯ ನಾಗರಾಜ್ ಅವರು ಮೆಸೇಜ್ ಕಳಿಸಿದ್ದಾರೆ. ಐ ಲೈಕ್ ಯುವರ್ ಪ್ರೋಗ್ರಾಮ್. ಸದ್ಯಕ್ಕೆ ವಿ ಆರ್ ಟಾಕಿಂಗ್ ಅಬೌಟ್ ಫುಡ್, ಸೊ ಟೆಲ್ ಮೀ ವಿಚ್ ಫುಡ್ ಯು ಲೈಕ್. ನಂಬರ್ ಎಂಡಿಂಗ್ ವಿತ್ 578 ಇವು ಮೆಸೇಜ್ ಕಳಿಸಿದ್ದಾರೆ. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ನಾವು ಅಷ್ಟೇ ಊಟದ ವಿಷಯದಲ್ಲಿ ತುಂಬ ಕ್ಲಿಯರು, ಫಸ್ಟ್ ತಟ್ಟೆ ಮುಂದೆ ಇರಬೇಕು, ತಿಂದು ಖಾಲಿ ಮಾಡಬೇಕು ಅಂದ್ಬಿಟ್ಟು ಅವರು ಮೆಸೇಜ್ ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 0062. ಮಂಡ್ಯದ ರಾಗಿ ಮುದ್ದೆ, ಕೀರೆ ಸೊಪ್ಪಿನ ಉಪ್ಸಾರು ಮತ್ತು ನಾಟಿ ಕೋಳಿ ಸಾರು ತುಂಬ ಇಷ್ಟ ಅಂದ್ಬಿಟ್ಟು ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತಗೌಡ, ಹಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಮೆಸೇಜ್ ಮಾಡಿದ್ದಾರೆ. ಮಂಡ್ಯ ಅಂದರೆ ಗೊತ್ತಲ್ಲ, ಉಪ್ಸಾರು ಮುದ್ದೆ ಇರಲೇಬೇಕು, ಏನಂತೀರಿ? ಶಾಂತಾಚಾರ್ ಬರಿಗಿಳಿಯರು ಕೊಕ್ಕನೂರು ಹರಿಹರದಿಂದ ಮೆಸೇಜ್ ಮಾಡಿದ್ದಾರೆ. ಧಾರವಾಡದ ಊಟ, ಜೋಳದ ರೊಟ್ಟಿ ಬಹಳ ಇಷ್ಟ ಅಂದ್ಬಿಟ್ಟು ಅಂತ. ಓ ವೆರಿ ನೈಸ್, ನಮಗೂ ಅಷ್ಟೇ. ಬಟ್ ಆ್ಯಕ್ಚುಲಾಗಿ ಈ ದಾವಣಗೆರೆ ಧಾರವಾಡ ಫುಡ್ಡು ನನಗೆ ಅಷ್ಟೊಂದು ಫೆಮಿಲಿಯರ್ ಇಲ್ಲ, ಬಿಕಾಸ್ ಐ ಆಮ್ ಫ್ರಮ್ ದ ಸೌತ್ ಸೈಡ್. ನಾವು ಸ್ವಲ್ಪ ಚನ್ನಪಟ್ಟಣ, ಮಂಡ್ಯ ಈ ಕಡೆ ಊಟ ಮಾಡಿ ಅಭ್ಯಾಸ ಇರೋರು, ಸೊ ಅಷ್ಟಾಗಿ ಅದನ್ನೆಲ್ಲ ಟೇಸ್ಟ್ ಮಾಡಿಲ್ಲ. ಬಟ್ ಬೆಂಗಳೂರಿನಲ್ಲಿ ಟೇಸ್ಟ್ ಮಾಡಿದಾಗ ಇನ್ನೊಂದ್ಸಲ ತಿನ್ನಬೇಕು ಅನ್ಸೋದಂತೂ ಖಂಡಿತ. ನನಗೆ ದಾವಣಗೆರೆ ಬೆಣ್ಣೆ ದೋಸೆ ಇಷ್ಟ ಅಂದ್ಬಿಟ್ಟು ಮಂಜುನಾಥ್ ಅವರು ಲೆಗ್ಗೆರೆಯಿಂದ ಮೆಸೇಜ್ ಮಾಡಿದ್ದಾರೆ. ಯಾವ ಊರಲ್ಲೇ ಏನೇ ತಿಂದರೂ ನನಗೆ ನಮ್ಮೂರು ಇಷ್ಟವಾದ ತೆಡ್ಡಿಗಲು ಎಂ ಡಿ ಸರಸ್ವತಿಯವರು ಬಿ ಟಿ ಎಂಲಿಂದ ಮೆಸೇಜ್ ಮಾಡಿದ್ದಾರೆ. ಮೆಸೇಜ್ ಇಸ್ ನಾಟ್ ಕ್ಲಿಯರ್ ಮ್ಯಾಮ್, ಏನು ನಿಮ್ಗೆ ಇಷ್ಟ ಅಂದ್ಬಿಟ್ಟು ಅಂತ ಸರಿಯಾಗಿ ಬರೆದು ಕಳಿಸಿ. ಮದ್ದೂರು ವಡೆ ಸವಿಯೋಕ್ಕೆ ತುಂಬ ಇಷ್ಟ, ಬಿಸಿ ಬಿಸಿಯಾದ ಮೆಲತ್ತೂರು ವಡೆ, ಕರುಂ ಕರುಂ ಕರುಂ ಅನ್ನೋ ಕಡಿತ, ಓಹೋ ತಟ್ಟೆಯಲ್ಲಿಟ್ಟು ಸವಿತಾ ಇದ್ರೆ ಸ್ವರ್ಗ ಸ್ವರ್ಗ ಅಲ್ವಾ? ಹೌದು, ತಿನ್ನೋ ವಿಷಯ ಬಂದರೆ ಎಲ್ಲರೂ ಎಷ್ಟು ಆಕ್ಟಿವ್ ಆಗಿಬಿಡ್ತೀವಿ ನೋಡಿ. ಓಕೆ, ಎನಿವೇಸ್, ಕಾಂತಾರ ಸಿನಿಮಾದಿಂದ ಹಾಡು ಬರ್ತಾ ಇದೆ. 9480091013. ಊಟ ಯಾವ್ದು ಇಷ್ಟ, ಯಾವ ಊರಿನ ಊಟ ನಿಮಗೆ ಇಷ್ಟ ಅನ್ನೋದನ್ನ ಮೆಸೇಜ್ ಮಾಡಿ ಕಳಿಸಿ. ಕೇಳ್ತಾ ಇರಿ ಕಾಮನ ಬಿಲ್ಲು. ನಾನು ದೀಪಾ, ನಿಮ್ಮ ಜೊತೆಗೆ ಆಕಾಶವಾಣಿಯಲ್ಲಿ ಇವತ್ತು ನಾವೆಲ್ಲರೂ ಹೆಮ್ಮೆ ಪಡುವಂಥ ದಿನ ಗೊತ್ತಲ್ವಾ ನಿಮಗೆ, ಅದನ್ನು ನೆನೆಸ್ಕೋಬೇಕು, ರಾಷ್ಟ್ರೀಯ ಪ್ರಸಾರದ ದಿನ ಅಂದ್ಬಿಟ್ಟು ಅಂತ. ಬ್ಯೂಟಿಫುಲ್ ಟ್ರ್ಯಾಕ್ಸ್ ಲೈನ್ಡ್ ಅಪ್, ಕೇಳ್ತಾ ಇರಿ ಕಾಮನ ಬಿಲ್ಲು.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ವಾಪಸ್ ಆಗಿದ್ದೀವಿ. 12:47 ನವಿಲ್ಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ? ಯೆಸ್, ಖಂಡಿತ ಮನೆಗೆ ಬನ್ನಿ ಮೇಡಮ್ ಅಂತ ಕರೀತಾರೆ. ಖುಷಿಯಾಗುತ್ತೆ ಗೊತ್ತಾ, ನೀವೆಲ್ಲ ಕರೆದ್ರೆ ನಿಮ್ಮ ಮನೆಗೆ ಬಂದು ನಾವು ಅಲ್ಲಿ ಊಟ ಮಾಡೋದು, ಇದು ತುಂಬ ಓವರ್ ಆಯ್ತಲ್ಲ. ಪಿಜ್ಜಾ ಬರ್ಗರ್ ಬೇಡ ನನಗೆ, ಮುದ್ದೆ ಸಾರು ನೀಡೆ ಅನ್ನೋ ಹಾಡನ್ನು ಕೇಳ್ತಿದ್ದಾರೆ. ಮೆಸೇಜ್ ನಂಬರ್ ಏನಿಗೆ 0062 ಅವರು. ಆಯಿತು, ಪ್ಲೇ ಮಾಡೋಣ, ಬಟ್ ನಾಟ್ ನೌ. ಆಯ್ತು, ಕ್ಯೂ ಆಗೋಗಿದೆ ಸಾಂಗ್ಸ್ ಎಲ್ಲ. ಮಲೆನಾಡಿನ ಗೊಜ್ಜು, ಕೂಟು, ಪಾಯಸ, ಹಪ್ಪಳ, ಸಂಡಿಗೆ, ಮಸಾಲೆ ದೋಸೆ, ಗಟ್ಟಿ ಮೊಸರು, ಉಪ್ಪಿನಕಾಯಿ, ಒಂದು ಊಟದ ಲಿಸ್ಟ್ ಬಂದ್ಬಿಡ್ತು. ವಿಜಯ ಅವರು ಬೆಂಗಳೂರಿಂದ ಮೆಸೇಜ್ ಕಳಿಸಿದ್ದಾರೆ, ಇದೆಲ್ಲ ನಮಗೆ ಬಹಳ ಇಷ್ಟ ಅಂದ್ಬಿಟ್ಟು ಅಂತ. ನಂಗೆ ನಿಜ ಹೇಳ ತುಂಬ ಖುಷಿ ಆಗ್ತಿದೆ ಇವತ್ತು ಊಟದ ವಿಷಯ ಮಾತಾಡ್ತಿರೋದಕ್ಕೆ, ಯಾಕಂದರೆ ನಾನು ತಿಂಡಿ ಪೋತಿ. ಉತ್ತರ ಕರ್ನಾಟಕದ ಮಂದಿಗೆ ಗೊತ್ತು ಕರ್ಜಿಕಾಯಿ ಅಂದರೆ ಏನು ಅಂತ. ಹಾಗೆ ಖಡಕ್ ರೊಟ್ಟಿ, ಅಲ್ಲಿ ಸಿಗುವ ಕರ್ಜಿಕಾಯಿ, ಇವೆಲ್ಲ ಬಹಳ ಇಷ್ಟ. ರಾಯಚೂರು ಮೊಹಮ್ಮದ್ ನಾಗರಹಾಳ ದಿಂದ ಮೆಸೇಜ್ ಕಳಿಸಿದ್ದಾರೆ. ಹೌದಾ, ನಿಮಗೂ ಇಷ್ಟನಾ ಅದು? ನವಿಲ್ಗರಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ, ಹಾಡುಗಳು ಚೆನ್ನಾಗಿದೆ ಅಂತ ಮೆಸೇಜ್ ಮಾಡಿದ್ದಾರೆ. ಮತ್ತು ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಕಿಶನ್ ಶೋಭಾರಾಣಿ ಅವರೆಲ್ಲ. ಆಮೇಲೆ ಈರುಳ್ಳಿ ಏನೋ ಇದು, ಈರುಳ್ಳಿ ಸಾಗಿದ ತಿನ್ನಬೇಕು, ಹರಿಹರನ್ ವಿಜ್ಞಾನ್ ನಗರಿಂದ. ಮಾವಿನಕಾಯಿ ಜೊತೆಯಲ್ಲಿ ಏನೋ ಗೊತ್ತಿಲ್ಲ ಬಿಡಿ, ಮೆಸೇಜ್ ಕ್ಲಾರಿಟಿ ಇಲ್ಲ ನನಗೆ. ಬಸವರಾಜನು ಭದ್ರಾವತಿಯಿಂದ, ನನಗೆ ಚಿಕನ್ ಫ್ರೈ ಅಂದರೆ ತುಂಬ ಇಷ್ಟ, ಸಖತ್ ತಿನ್ನಬೇಕು ಅನಿಸುತ್ತೆ ಅಂತ ಮೆಸೇಜ್ ಕಳಿಸಿದ್ದಾರೆ. ಓಹೋ, ಚಿಕನ್ನ ಇವತ್ತು? ಹಾಗಾದರೆ ಇವತ್ತೆಲ್ಲರೂ ಹೋಗಿ ಒಂದೊಂದು ಊಟ ಟೇಸ್ಟ್ ಮಾಡಿ ಬರ್ತೀರಾ? ನಿಮ್ಮ ನಿಮ್ಮ ಇಷ್ಟವಾದ ಊರುಗಳಿಗೆ ಹೋಗಿ, ಅಲ್ಲಿ ಹೋಗೋಕ್ಕಾಗದಿದ್ರೆ ಪರವಾಗಿಲ್ಲ, ನಿಮ್ಮ ಮನೆ ಹತ್ತಿರ ಇರೋ ಯಾವ್ಯಾವ ಜಾಗ ಇರುತ್ತೆ ಅಲ್ಲೆಲ್ಲ ಹೋಗಿ ಇವತ್ತು ಟ್ರೈ ಮಾಡಿ ನೋಡೋಣ, ಒಂದು ಸ್ವಲ್ಪ ಸಮಾಧಾನ ಸಿಗುತ್ತೆ, ಮನಸ್ಸಿಗೆ ಸಂತೋಷ ಆಗುತ್ತೆ. ಎನಿವೇಸ್, ಆಗಲೇ ಹೇಳಿದಾಗೆ ಊಟ ಅನ್ನೋ ವಿಚಾರ ಬಂದಾಗ ನಮಗೊಂಥರ ಅದೊಂಥರ ಏನು ಹೇಳೋದು, ಅದೊಂದು ಫೀಲಿಂಗು, ಅದೊಂದು ಭಾವನೆ. ಅಮ್ಮನ ಕೈ ಸಾಂಬಾರು, ಅಜ್ಜಿ ಮಾಡಿದ ಹೋಳಿಗೆ, ಹಾಸ್ಟೆಲ್ ದಿನಗಳ ಮ್ಯಾಗಿ, ಮಳೆಯಲ್ಲಿ ನೆಂದು ತಿಂದಂಥ ಬಜ್ಜಿ ಬೋಂಡ, ಪ್ರತಿಯೊಂದು ತಿನಿಸಿನ ಹಿಂದೆ ಒಂದು ಕತೆ ಇರುತ್ತೆ, ಒಂದು ನೆನಪಿರುತ್ತೆ, ಒಂದು ಭಾವನೆ ಖಂಡಿತ ಇರುತ್ತೆ. ಫುಡ್ ಇಸ್ ಅ ಫೀಲಿಂಗ್. ಹಾಗಿದ್ರೆ ನಿಮಗೆ ಯಾವ ಊರಿನ ತಿಂಡಿ ಇಷ್ಟ ಅಂತ ಕೇಳಿದ್ದೆ. ಬಹಳಷ್ಟು ಜನ ಕಣ್ಮುಂದೆ ಬರುವಂಥ ಎಷ್ಟೊಂದು ಪಿಕ್ಚರ್ಸ್ಗಳನ್ನ ನೆನ್ಪಿಟ್ಕೊಂಡು ಮೆಸೇಜ್ ಕಳಿಸಿರಾ, ಆ ಊರಿನ ತಿಂಡಿ ನಮಗಿಷ್ಟ, ಅಮ್ಮ ಮಾಡಿದ ಅಡುಗೆ ಇಷ್ಟ, ಇದಿಷ್ಟ ಅದಿಷ್ಟ ಅಂದ್ಬಿಟ್ಟು ಅಂತ. ಇಷ್ಟಗಳನ್ನು ನೆರವೇರಿಸ್ಕೊಳ್ಳೋಕ್ಕೆ, ನಿಮ್ಮ ಭಾವನೆಗಳನ್ನ ಹಂಚ್ಕೊಳ್ಳೋಕ್ಕೆ ಎಫ್ ಎಂ ರೇನ್ಬೋ ಯಾವತ್ತೂ ಕಾಯ್ತಾ ಇರುತ್ತೆ. 9480101 3 ನಮ್ಮ ಸಂಖ್ಯೆ ಗೊತ್ತಲ್ಲ. ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ದಿಸ್ ಇಸ್ ದೀಪಾ ಸೈನಿಂಗ್ ಆಫ್ ಫ್ರಮ್ ದ ಸ್ಟುಡಿಯೋಸ್ ಆಫ್ ಆಲ್ ಇಂಡಿಯಾ ರೇಡಿಯೋ. ಮತ್ತೆ ಸಿಗುವ ಮುಂದಿನ ಗುರುವಾರ. ಕೇಳ್ತಾ ಇರಿ ಕಾಮನಬಿಲ್ಲು. ನಮಸ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ ಕೇಳ್ತಾ ಇದ್ದೀರಾ ಆಕಾಶವಾಣಿ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 1:32 ಈ ಸಮಯದಲ್ಲಿ ಕಾರ್ಯಕ್ರಮ ಕರೆಯಲಿ ಕೈರುಚಿ ಕಾರ್ಯಕ್ರಮ. ಕರೆಯಲಿ ಕೈರುಚಿ ಕಾರ್ಯಕ್ರಮ ಅಂದರೆ ನಿಮಗೆ ಗೊತ್ತೇ ಇದೆ, ನಮಗೆ ನೀವು ಕರೆ ಮಾಡಿ ನಿಮ್ಮಿಷ್ಟದ ಕ್ವಿಕ್ ರೆಸಿಪಿನ ನಮ್ಮೊಂದಿಗೆ ಹಂಚ್ಕೋಬಹುದು. ಹಾಗಾದ್ರೆ ನೋಡೋಣ, ಇವತ್ತು ಯಾರು ನಮಗೆ ಕರೆ ಮಾಡಿ ನಿಮ್ಮಿಷ್ಟದ ರೆಸಿಪಿನ ನಮ್ಮೊಂದಿಗೆ ಹಂಚ್ಕೋತೀರಾ ಅಂತ ಹೇಳಿ. ನಮ್ಮ ದೂರವಾಣಿ ಸಂಖ್ಯೆ 0802228102206 ಈ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮ ಕೈರುಚಿಯ ಅಡುಗೆಯನ್ನು ನಮ್ಮೊಂದಿಗೆ ಹಂಚ್ಕೋಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಒಂದು ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ರದಿಂದ.

0: ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೋಸ್ಕರ ನಮಗೆ ಕೇಳುಗರೊಬ್ರು ಕರೆ ಮಾಡಿದ್ದಾರೆ. ಯಾರು ಮಾತಾಡ್ತಾ ಇದ್ದಾರೆ ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ಕಾರ ಮೇಡಮ್, ನಾ ಅಂಜಲಿ ಮಾತಾಡ್ತಾ ಇದ್ದೀನಿ.
0: ಅಂಜಲಿ ಅವರೇ ಹೇಳಿ, ಎಲ್ಲಿಂದ ಕರೆ ಮಾಡಿದ್ದೀರಿ? ನಮಸ್ಕಾರ.
1: ನಾನು ಮಹಾದೇವ್ಪುರ ಮಹಾದೇವ್ಪುರದಿಂದ ಮಾತಾಡ್ತಾ ಇದ್ದೀನಿ.
0: ಮಹಾದೇವ್ಪುರದಿಂದ ಮಾತಾಡ್ತಾ ಇದ್ದೀನಿ.
1: ನಮ್ಮ ಮನೆಯವರು ಡಿಫೆನ್ಸ್ ಅಲ್ಲಿ ಇದ್ದಾರೆ, ನಾ ಹೌಸ್ ವೈಫ್ ಇದ್ದೀನಿ.
0: ಓಕೆ, ಕೇಳ್ತಾ ಇರ್ತೀರಾ ನೀವು ರೇಡಿಯೋ? ಕೇಳ್ತಾ ಇರ್ತೀರಾ?
1: ಕೇಳ್ತಾ ಇರ್ತೀನಿ.
0: ಓಕೆ, ಹೇಳಿ, ಎಲ್ಲಿಯವರು ನೀವು?
1: ನಾವು ತಮಿಳ್ನಾಡು, ಪ್ರಾಪರ್ ತಮಿಳ್ನಾಡು.
0: ಹೌದಾ, ಕನ್ನಡ ಚೆನ್ನಾಗಿ ಮಾತಾಡ್ತಾ ಇದ್ದೀರಲ್ವಾ?
1: ಇಲ್ಲ, ಇಲ್ಲಿ ಬಂದು ಡಿಫೆನ್ಸ್ ಅಲ್ಲಿ ಇದಾರಲ್ಲ ನಮ್ಮ.
0: ಓಕೆ ಓಕೆ, ನೀವು ತುಂಬಾ ಜಾಗಗಳಿಗೆ ಹೋಗ್ತಾ ಇರ್ತೀರಾ, ಹೋದಾಗಲೆಲ್ಲ ಅಲ್ಲಿ ಭಾಷೆ ಪರಿಚಯ
1: ಮಾಡ್ಕೊತೀರಾ?
0: ಓಕೆ,
1: ಅದಕ್ಕೆ ಇಲ್ಲಿ ಬಂದು ಕಲ್ತ್ಕೊಂಡೆ.
0: ಓಕೆ ಮೇಡಮ್, ಕರೆಯಲಿ ಕೈರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ. ಹೇಳಿ, ಯಾವ ರೆಸಿಪಿನ ಇವತ್ತು ಕಾರ್ಯಕ್ರಮದಲ್ಲಿ ಹಂಚ್ಕೊಳಕ್ ಇಷ್ಟಪಡ್ತೀರಿ?
1: ಈರುಳ್ಳಿ ಸಾಂಬಾರಣಿಯನ್ನು ಹಾಕಿ ಇದು ಪುಳಿಕೊಯಂಬನ್ನು ಹೇಳ್ತಾರೆ ನಮ್ ತಮಿಳ್ನಾಡಿನಲ್ಲಿ.
0: ಓಕೆ,
1: ಪುಳಿಕೊಯಂಬು ಇಲ್ಲಾಂದ್ರೆ ಮತ್ತ ಕೊಯಂಬು ಎರಡು ಹೇಳ್ತಾರೆ.
0: ಪುಳಿಕೊಳಂಬು, ಓಕೆ.
1: ಅದು ರೆಸಿಪಿ ಹೇಳ್ತೀನಿ. ಇನ್ನೊಂದು ಚಟ್ನಿ, ಮುಳ್ಳಂಗಿ ಚಟ್ನಿ ಒಂದು ಹೇಳ್ತೀನಿ.
0: ಓಕೆ, ಎರಡು ಹೇಳ್ತಾ ಇದ್ದೀರಾ? ಓಕೆ, ಹೇಳಿ.
1: ಎರಡು ಹೇಳ್ತಾ ಇದ್ದೀನಿ.
0: ಓಕೆ
1: ಓಕೆನಾ?
0: ಓಕೆ ಹೇಳಿ.
1: ಓಕೆ ಹೇಳಲ್ಲ?
0: ಹೋ ಹೇಳಿ ಇವಾಗ. ಓಕೆ,
1: ಸರಿ. ಸಾಂಬಾರ್ ಈರುಳ್ಳಿ ಇದೆಲ್ಲ, ಈ ಸಾಂಬಾರ್ ಈರುಳ್ಳಿ 20 ತಗೊಳ್ಬೇಕು ಮೇಡಮ್. ಬೆಳ್ಳುಳ್ಳಿ ಎಸಳು 10 ಮೆಂಬರ್ಸ್.
0: ಓಕೆ, 10 ಎಸಳು. ಓಕೆ,
1: ಟೊಮ್ಯಾಟೋ ಎರಡು.
0: ಓಕೆ,
1: ಎಲ್ಲ ಇದು ಸಾಂಬಾರ್ ಅಣಿಯನ್ ಕಟ್ ಮಾಡಬೇಡ, ಹಂಗೆ ಫುಲ್ ಫುಲ್ ಇಡ್ಬೇಕು.
0: ಓಕೆ, ಸಿಪ್ಪೆ ತೆಗೆದಿರೋ ಸಾಂಬಾರ್ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಟೊಮ್ಯಾಟೊ. ಓಕೆ,
1: ಅದೇ ಅದೇ ಅದೇ, ಮೂರ್ ಹಾಕಿ. ಹುಣ್ಸೆ ಹಣ್ಣು ಬೇಕು, ಹುಣ್ಸೆ ಹಣ್ಣಿನ ನೆಲ್ಲಿಕಾಯಿ ಅಳವು ಬೇಕು.
0: ಓಕೆ,
1: ಆಯಿಲ್ ಹಾಕಿ.
0: ಓಕೆ,
1: ಸಾಸಿವೆ, ಮೆಂತ್ಯ, ಸೋಂಪು ಮೂರು ಫ್ರೈ ಮಾಡ್ಬಿಟ್ಟು ಕರಿವೇಪು ಸೊಪ್ಪು ಹಾಕಿ ಸಾಂಬಾರ ಅಣಿಯನ್ ಹಾಕ್ಬೇಕು ಅದನಲ್ಲಿ.
0: ಓಕೆ,
1: ಬೆಳ್ಳುಳ್ಳಿ ಹಾಕ್ಬೇಕು, ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಬೇಕು.
0: ಓಕೆ,
1: ಇದು ಆಕ್ಚುಲಿ ಆಯಿಲ್ ಎಳ್ಳೆಣ್ಣೆ ಹಾಕ್ಬೇಕು ಮೇಡಮ್.
0: ಎಳ್ಳೆಣ್ಣೆ? ಓಕೆ, ಎಳ್ಳೆಣ್ಣೆಯಿಂದ ರುಚಿ ಜಾಸ್ತಿ ಅಂತ ಹೇಳ್ತೀರಾ?
1: ಅಮ್ಮ, ಅದನಲ್ಲಿ ರುಚಿ ಬರುತ್ತೆ ಜಾಸ್ತಿ.
0: ಓಕೆ,
1: ಇದು ಆಯಿಲ್ ನಲ್ಲಿ ಸಾಸಿವೆ, ಮೆಂತ್ಯ, ಸೋಂಪು ಮೂರು ಹಾಕಿ ಫ್ರೈ ಮಾಡ್ಬೇಕು. ಆಮೇಲೆ ಸಾಂಬಾರ್ ಹುಳಿ ಹಾಕಿ, ಬೆಳ್ಳುಳ್ಳಿ ಇದು ಎರಡು ಚೆನ್ನಾಗಿ ಫ್ರೈ ಮಾಡ್ಬೇಕು, ಆಯಿಲ್ ಅಲ್ಲಿ ಫ್ರೈ ಹಾಕ್ಬೇಕು. ಆಮೇಲೆ ಟೊಮ್ಯಾಟೊ ಹಾಕಿ ಫ್ರೈ ಹಾಕ್ಬೇಕು. ಆಮೇಲೆ ಮಿರ್ಚಿ ಪೌಡರ್, ಅದ ಅರಿಶಿನ ಪೌಡರ್ ಒಂದು ಅರ್ಧ ಚಮಚ, ಮೆಣಸಿನ ಪೌಡರ್ ಒಂದು 3 ಚಮಚ, ಧನಿಯಾ ಪೌಡರ್ ಒಂದು 3 ಚಮಚ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಆಮೇಲೆ ಹುಣ್ಸೆಯನ್ನು ನೀರ್ ಹಾಕಿ, ಇನ್ನು ಸ್ವಲ್ಪ ನಿಮ್ಗೆ ಈಗ ಎಷ್ಟು ಬೇಕೋ ಗ್ರೇವಿ ಅದು ತಕ್ಕ ನೀರ್ ಹಾಕ್ಬೇಕು ಮೇಡಮ್. ಉಪ್ಪು ಹಾಕಿ ಮುಸ್ಬೇಕು, ಕುದಿಸ್ಬೇಕು, ಚೆನ್ನಾಗಿ ಕುದಿಸ್ಮೇಲೆ ಆಯಿಲ್ ಮೇಲೆ ಬರ್ಬೇಕು. ಆಯಿಲ್ ಬಂದ ಮೇಲೆ ಆಫ್ ಮಾಡೋದು, ಚೆನ್ನಾಗಿ ಕುದಿಸ್ಮೇಲೆ ಆಯಿಲ್ ಮೇಲೆ ಬರುತ್ತೆ. ಅದು 1 ವೀಕ್ ತರ ಹೊರಗಡೆ ಇರ್ಬೋದು, ಚೆನ್ನಾಗಿ ಕಲ್ಸ್ಕೊಂಡು ತಿನ್ಬೋದು. ಹಪ್ಪಳ ಜೊತೆ ತಿನ್ಬೇಕು ಅದು.
0: ಓಕೆ ಓಕೆ, ಹಪ್ಪಳ ಅನ್ನ, ಬಿಸಿ ಅನ್ನ ಜೊತೆ ಇದನ್ನ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ.
1: ಅನ್ನ ಜೊತೆ ಹಪ್ಪಳ ಹಾಕಿ.
0: ಓಕೆ ಓಕೆ ಮೇಡಮ್, ಚೆನ್ನಾಗಿತ್ತು ಪುಳಿ ಕೊಳಂಬು ರೆಸಿಪಿ. ಸಾಂಬಾರ್
1: ಇದು ಮುಳ್ಳಂಗಿ ಚಟ್ನಿಗೆ.
0: ಓಕೆ,
1: ಮುಳ್ಳಂಗಿ ಒಂದು ಎರಡು
0: ಮುಳ್ಳಂಗಿ,
1: ಎರಡು ಮುಳ್ಳಂಗಿ, ಆನಿಯನ್ ಒಂದು 3,
0: ಈರುಳ್ಳಿ
1: ದೊಡ್ಡ ಆನಿಯನ್ ತಗೊಳ್ಬಹುದು, ಟೊಮ್ಯಾಟೊ ಒಂದು 4, ಮೆಣಸಿನ್ಕಾಯಿ ನಿಮ್ ಖಾರದಕ್ಕ ಒಂದು 6 ಏಳು ಹಾಕ್ಬಹುದು. ಹಾಕಿ ಅದು ಆಯಿಲ್ ಅಲ್ಲಿ ಎಲ್ಲ ಹಾಕಿ ಫ್ರೈ ಮಾಡ್ಬೇಕು ಚೆನ್ನಾಗಿ. ಎಲ್ಲ ಹಾಕಿ ಫ್ರೈ ಮಾಡ್ಮೇಲೆ ಸ್ವಲ್ಪ ಆರ್ದ್ಮೇಲೆ ಅದು ಮಿಕ್ಸಿ ಹಾಕಿ ಸರಿ ಸರಿಯಾಗಿ ಚೆನ್ನಾಗಿ ಮಿಕ್ಸಿ ಹಾಕ್ಬೇಕು. ಆದ್ಮೇಲೆ ಎಣ್ಣೆ ಹಾಕಿ ಒಗ್ಗರಣೆ ಮಾಡಬೇಕು ಅದು.
0: ಓಕೆ ಓಕೆ ಮೇಡಮ್, ಆಮೇಲೆ ಚಟ್ನಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಕಾರ್ಯಕ್ರಮದಲ್ಲಿ ಮೂಲಂಗಿ ಚಟ್ನಿ ಹಾಗೂ ಪುಳಿ ಕೊಳಂಬುನ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರಿ. ತುಂಬಾ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ.
1: ನಿಮ್ ಜೊತೆ ಮಾತಾಡಿ ನಮ್ಗೆ,
0: ಹೌದು, ನಮಗೂ ತುಂಬಾ ಖುಷಿ ಆಯ್ತು. ನಿಮ್ಮ ಕನ್ನಡ ನಿಜವಾಗ್ಲೂ ಕೇಳೋದಕ್ಕೆ ತುಂಬಾನೇ ಖುಷಿ ಅನ್ನಿಸ್ತು ನಮ್ಗೆ. ಹಾಗೆ ನಿಮ್ಮ ಊರಿನ ಸಾಂಪ್ರದಾಯಿಕ ಅಡುಗೆನೂ ಸಹ ನಮ್ಗೆ ಹೇಳ್ಕೊಟ್ರಿ. ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಸ್ನೇಹಿತರೆ, ಅಂಜಲಿ ಅವರು ಕರೆ ಮಾಡಿದ್ರು, ಅವರ ಊರಿನ ರೆಸಿಪಿಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರು. ಇದಾಗಿತ್ತು ಇಂದಿನ ಕರೆಯಲಿ ಕೈರುಚಿ ಕಾರ್ಯಕ್ರಮ. ಧನ್ಯವಾದಗಳು.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಸಮಯ ಆಗ್ತಾ ಇದೆ 1:10. ಈಗ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ವಿವಿಧ ವಿಷಯಗಳ ಕುರಿತು ಪ್ರತಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನಕ್ಕೆ ಮುಂದೂಡಿಕೆ. ಪ್ರಶ್ನಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವವರಿಗೆ ತ್ವರಿತ ಶಿಕ್ಷೆ ವಿಧಿಸಲು ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ, ಪ್ರಧಾನಿ ನರೇಂದ್ರ ಮೋದಿ. ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ರಾಜನೀತಿಯ ಸಾಧನವಾಗಿ ಪಾಕಿಸ್ತಾನ ಬಳಕೆ, ವಿಶ್ವಸಂಸ್ಥೆಯಲ್ಲಿ ನೆರೆ ರಾಷ್ಟ್ರಕ್ಕೆ ಭಾರತ ತರಾಟೆ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಜಿಂಬಾಬ್ವೆ ಮುಖಾಮುಖಿ. ವಾರ್ತೆಗಳ ವಿವರ. ನೀಟ್ ಪ್ರಶ್ನಪತ್ರಿಕೆ ಸೋರಿಕೆ ಪ್ರಕರಣ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ವಿರೋಧ ಪಕ್ಷಗಳ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಪ್ರಶ್ನೋತ್ತರ ಅವಧಿ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ನೀಟ್ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಷಯವನ್ನು ಎತ್ತಿದರು. ಪ್ರಶ್ನೋತ್ತರ ಅವಧಿಯಲ್ಲಿ ಬೇರೆ ಯಾವುದೇ ವಿಷಯದ ಬಗ್ಗೆ ಯಾವುದೇ ಸದಸ್ಯರಿಗೆ ಮಾತನಾಡಲು ಅವಕಾಶ ನೀಡಲಾಗುವುದಿಲ್ಲ. ಪ್ರಶ್ನೋತ್ತರ ಅವಧಿಯ ನಿಯಮಗಳ ಪ್ರಕಾರ ಕಟ್ಟುನಿಟ್ಟಾಗಿ ಕಾರ್ಯನಿರ್ವಹಿಸಬೇಕು. ಸರ್ಕಾರದಿಂದ ಉತ್ತರವನ್ನು ಪಡೆಯಲು ಸದಸ್ಯರಿಗೆ ಇದು ಅತ್ಯಂತ ಪ್ರಮುಖ ಸಮಯವಾಗಿದೆ ಎಂದು ಸ್ಪೀಕರ್ ಹೇಳಿದರು. ನೀಟ್ ಕುರಿತು ಚರ್ಚೆ ನಡೆಸಲು ಸಿದ್ಧ ಎಂದು ಸರ್ಕಾರ ಈಗಾಗಲೇ ವಿರೋಧ ಪಕ್ಷದ ಸದಸ್ಯರಿಗೆ ಭರವಸೆ ನೀಡಿದೆ. ಸದನ ಸುಗಮವಾಗಿ ನಡೆಸಲು ಸಹಕರಿಸುವಂತೆ ಸ್ಪೀಕರ್ ವಿರೋಧ ಪಕ್ಷಗಳನ್ನು ಮನವಿ ಮಾಡಿದರು. ಆದರೂ ಪ್ರತಿಭಟನೆ ಮುಂದುವರಿಸಿದ ಕಾರಣ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ರಾಜ್ಯಸಭೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಕಲಾಪ ಆರಂಭವಾದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ದೇಶದ ವಿವಿಧ ಭಾಗಗಳಲ್ಲಿ ಪ್ರವಾಹ, ಭೂಕುಸಿತ ಸೇರಿದಂತೆ ಮಳೆ ಸಂಬಂಧಿತ ವಿಪತ್ತುಗಳಿಂದ ಉಂಟಾದ ಜೀವಹಾನಿಗೆ ದುಃಖ ವ್ಯಕ್ತಪಡಿಸಿದರು. ಜೀವ ಕಳೆದುಕೊಂಡವರ ಸ್ಮರಣಾರ್ಥ ಸದನದಲ್ಲಿ ಮೌನ ಆಚರಿಸಲಾಯಿತು. ನಂತರ ವಿರೋಧ ಪಕ್ಷದ ಸದಸ್ಯರು ನೀಟ್ ಪ್ರಶ್ನಪತ್ರಿಕೆ ಸೋರಿಕೆ ಬಗ್ಗೆ ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಈ ವೇಳೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರತಿಕ್ರಿಯಿಸಿ, ಸರ್ಕಾರ ನೀಟ್ ವಿಷಯದ ಬಗ್ಗೆ ಚರ್ಚಿಸಲು ಸಿದ್ಧವಾಗಿದೆ, ಆದರೆ ಕಾಂಗ್ರೆಸ್ ಪಕ್ಷ ಷರತ್ತುಗಳನ್ನು ವಿಧಿಸುತ್ತಿದೆ. ಈ ರೀತಿ ಮಾಡುವ ಮೂಲಕ ಚರ್ಚೆಗೆ ಅವಕಾಶ ನೀಡಲು ಕಾಂಗ್ರೆಸ್ ಬಯಸುತ್ತಿಲ್ಲ ಎಂದು ಆರೋಪಿಸಿದರು. ನೀಟ್ ಪರೀಕ್ಷೆ ವಿಷಯವನ್ನು ರಾಜಕೀಯಗೊಳಿಸಬಾರದು. ಪ್ರಶ್ನಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ತ್ವರಿತ ಮತ್ತು ಕಠಿಣ ಶಿಕ್ಷೆ ಖಚಿತಪಡಿಸಿಕೊಳ್ಳಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಪ್ರಧಾನಿ ನರೇಂದ್ರ ಮೋದಿ ಕ್ರಮ ಕೈಗೊಂಡಿದ್ದಾರೆ. ಸಂಸತ್ತಿನಲ್ಲಿ ರಚನಾತ್ಮಕ ಮತ್ತು ಸಮಗ್ರ ಚರ್ಚೆಗೆ ಅವಕಾಶ ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ಈ ವೇಳೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿ, ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿದರು. ಅವರ ರಾಜೀನಾಮೆ ಇಲ್ಲದೆ ಚರ್ಚೆ ನಡೆಯುವುದಿಲ್ಲ ಎಂದು ಹೇಳಿದರು. ಗದ್ದಲದ ಹಿನ್ನೆಲೆಯಲ್ಲಿ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. ಯುವಕರ ಕಲ್ಯಾಣ ಮತ್ತು ಭವಿಷ್ಯಕ್ಕಿಂತ ಬೇರೇನೂ ಮುಖ್ಯವಲ್ಲ. ಪ್ರಶ್ನಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವವರಿಗೆ ತ್ವರಿತ ಮತ್ತು ಕಠಿಣ ಶಿಕ್ಷೆ ವಿಧಿಸಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ನಿಟ್ಟಿನಲ್ಲಿ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ವಿದ್ಯಾರ್ಥಿಗಳ ಹಿತಾಸಕ್ತಿಗಳನ್ನು ಕಾಪಾಡುವ ಕ್ರಮಗಳ ಸರಣಿಯನ್ನು ಇದು ಮುಂದುವರಿಸುತ್ತದೆ. ಯುವಕರ ಭವಿಷ್ಯಕ್ಕೆ ಹಾನು ಮಾಡಲು ಪ್ರಯತ್ನಿಸುವವರನ್ನು ಬಿಡಲಾಗುವುದಿಲ್ಲ ಎಂದು ಹೇಳಿದ್ದಾರೆ. ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ರಾಜನೀತಿಯ ಸಾಧನವಾಗಿ ಬಳಸುತ್ತಿರುವುದಕ್ಕಾಗಿ ಪಾಕಿಸ್ತಾನವನ್ನು ಭಾರತ ತರಾಟೆಗೆ ತೆಗೆದುಕೊಂಡಿದೆ. ಕಾಶ್ಮೀರ ಯಾವಾಗಲೂ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗವಾಗಿ ಉಳಿಯುತ್ತದೆ ಎಂದು ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್ ಪ್ರತಿಪಾದಿಸಿದ್ದಾರೆ. ವಿಶ್ವಸಂಸ್ಥೆಯ ನೈಸರ್ಗಿಕ ಸಂಪನ್ಮೂಲಗಳ ಆಡಳಿತದ ಕುರಿತಾದ ಉನ್ನತ ಮಟ್ಟದ ಮುಕ್ತ ಚರ್ಚೆಯಲ್ಲಿ ಮಾತನಾಡಿದ ಅವರು, ಪಾಕಿಸ್ತಾನ ತನ್ನ ಸುಳ್ಳು ನಿರೂಪಣೆಯನ್ನು ಹರಡಲು ಉನ್ನತ ಮಟ್ಟದ ಚರ್ಚೆಯನ್ನು ದುರುಪಯೋಗಪಡಿಸಿಕೊಂಡಿದೆ ಎಂದು ಟೀಕಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶವು ಯಾವಾಗಲೂ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗವಾಗಿದೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಭಾರತದ ಸಾರ್ವಭೌಮ ಪ್ರದೇಶವನ್ನು ಅಕ್ರಮವಾಗಿ ಪಾಕಿಸ್ತಾನ ಆಕ್ರಮಿಸಿಕೊಂಡಿದೆ ಎಂದು ಪಿ ಹರೀಶ್ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ

0: KIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಭಯೋತ್ಪಾದನೆಯ ವಿರುದ್ಧ ಶೂನ್ಯ ಸಹಿಷ್ಣುತೆಗೆ ಭಾರತ ಕರೆ ನೀಡಿದೆ. ಅಲ್ಲದೆ ಮುಕ್ತ, ಎಲ್ಲರನ್ನೂ ಒಳಗೊಂಡ ಮತ್ತು ನಿಯಮ ಆಧಾರಿತ ಇಂಡೋ ಪೆಸಿಫಿಕ್ಗೆ ತನ್ನ ಬದ್ಧತೆಯನ್ನು ಪುನರುಚ್ಚರಿಸಿದೆ. ಫಿಲಿಪೈನ್ಸ್ನ ಮನಿಲಾದಲ್ಲಿ ನಡೆದ 33ನೇ ಆಸಿಯಾನ್ ಪ್ರಾದೇಶಿಕ ಸಚಿವರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್, ಜಾಗತಿಕ ಸಂಕೀರ್ಣತೆಯ ಸಮಯದಲ್ಲಿ ಇಂಡೋ ಪೆಸಿಫಿಕ್ನಲ್ಲಿ ರಾಜಕೀಯ ಮತ್ತು ಭದ್ರತಾ ಸಮಸ್ಯೆಗಳನ್ನು ಚರ್ಚಿಸಲು ಇದು ಒಂದು ಪ್ರಮುಖ ವೇದಿಕೆಯಾಗಿದೆ ಎಂದು ಹೇಳಿದರು. ಪ್ರಾದೇಶಿಕ ಸಹಕಾರದಲ್ಲಿ ಭಾರತದ ಪಾತ್ರವನ್ನು ಎತ್ತಿ ತೋರಿಸಿದ ಸಚಿವರು, ಅತ್ಯುತ್ತಮ ಅಭ್ಯಾಸಗಳನ್ನು ಹಂಚಿಕೊಳ್ಳುವುದು, ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಜಂಟಿ ಸಮರಾಭ್ಯಾಸವನ್ನು ನಡೆಸುವ ಮೂಲಕ ವಿಪತ್ತು ಪರಿಹಾರಕ್ಕೆ ಭಾರತದ ಸಹಯೋಗದ ವಿಧಾನವನ್ನು ಒತ್ತಿ ಹೇಳಿದರು. ಶ್ರೀಲಂಕಾ, ಫಿಲಿಪೈನ್ಸ್ ಮತ್ತು ಜಮೈಕಾದಲ್ಲಿ ಚಂಡಮಾರುತಗಳು ಹಾಗೂ ಮ್ಯಾನ್ಮಾರ್, ವೆನೆಜುವೆಲಾ ಮತ್ತು ಅಫ್ಘಾನಿಸ್ತಾನದಲ್ಲಿ ಭೂಕಂಪಗಳ ನಂತರ ಪುನರ್ವಸತಿ ಪ್ರಯತ್ನಗಳನ್ನು ಭಾರತ ಇತ್ತೀಚೆಗೆ ಬೆಂಬಲಿಸಿದೆ ಎಂದು ಡಾ ಎಸ್ ಜಯಶಂಕರ್ ಹೇಳಿದರು. ಇಂದು ರಾಷ್ಟೀಯ ಪ್ರಸಾರ ದಿನವನ್ನು ಆಚರಿಸಲಾಗುತ್ತಿದೆ. 1927ರಲ್ಲಿ ಈ ದಿನದಂದು ದೇಶದಲ್ಲಿ ಮೊದಲ ರೇಡಿಯೋ ಪ್ರಸಾರವು ಬಾಂಬೆ ಸ್ಟೇಷನ್ನಿಂದ ಭಾರತೀಯ ಪ್ರಸಾರ ಕಂಪನಿಯ ಅಡಿಯಲ್ಲಿ ಪ್ರಸಾರವಾಯಿತು. 1936ರ ಜೂನ್ 8ರಂದು ಭಾರತೀಯ ರಾಜ್ಯ ಪ್ರಸಾರ ಸೇವೆಯು ಆಲ್ ಇಂಡಿಯಾ ರೇಡಿಯೋ ಆಗಿ ಮಾರ್ಪಟ್ಟಿತು. ಈ ದಿನವು ಭಾರತದ ಅಭಿವೃದ್ಧಿ, ಶೈಕ್ಷಣಿಕ ಸಂಪರ್ಕ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಯಲ್ಲಿ ಪ್ರಸಾರವು ವಹಿಸಿರುವ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಾಹಿತಿಯನ್ನು ಪ್ರಸಾರ ಮಾಡಲು ಮತ್ತು ಏಕತೆಯನ್ನು ಬೆಳೆಸಲು ರೇಡಿಯೋ ಪ್ರಬಲ ಸಾಧನವಾಗಿತ್ತು. ಸ್ವಾತಂತ್ರ್ಯದ ನಂತರ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕ್ಷರತೆ, ಆರೋಗ್ಯ ಜಾಗೃತಿ ಮತ್ತು ಕೃಷಿ ಜ್ಞಾನವನ್ನು ಉತ್ತೇಜಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸಿದೆ. 1956ರಲ್ಲಿ ರಾಷ್ಟೀಯ ಪ್ರಸಾರಕ್ಕೆ ಆಕಾಶವಾಣಿ ಎಂಬ ಹೆಸರನ್ನು ಅಳವಡಿಸಿಕೊಳ್ಳಲಾಯಿತು. 1927ರಿಂದ ರೇಡಿಯೋ ದೇಶದ ಜನರ ಜೀವನದ ಪ್ರಮುಖ ಭಾಗವಾಗಿದೆ. ಆಕಾಶವಾಣಿ ತನ್ನ ಧ್ಯೇಯವಾಕ್ಯವಾದ ಬಹುಜನ ಹಿತಾಯ, ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯದ ಅನುಗುಣವಾಗಿ ಜನಸಾಮಾನ್ಯರಿಗೆ ಮಾಹಿತಿ ನೀಡಲು, ಶಿಕ್ಷಣ ನೀಡಲು ಮತ್ತು ಮನರಂಜನೆ ನೀಡಲು ಸೇವೆ ಸಲ್ಲಿಸುತ್ತಿದೆ. ಇಂದು ಸ್ವಾತಂತ್ರ್ಯ ಹೋರಾಟಗಾರರಾದ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಮತ್ತು ಚಂದ್ರಶೇಖರ್ ಆಜಾದ್ ಅವರ ಜನ್ಮದಿನ. ಈ ಹಿನ್ನೆಲೆಯಲ್ಲಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಲೋಕಮಾನ್ಯ ಬಾಲಗಂಗಾಧರ ತಿಲಕರು ರಾಷ್ಟೀಯತೆಯ ಮನೋಭಾವವನ್ನು ಜಾಗೃತಗೊಳಿಸಿದರು, ಜನರ ಸೇವೆಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಲು ಪ್ರೇರೇಪಿಸಿದರು, ಭಾರತೀಯ ಸಂಸ್ಕೃತಿಯನ್ನು ಜನಪ್ರಿಯಗೊಳಿಸಲು ಮತ್ತು ಸಹೋದರತ್ವದ ಮನೋಭಾವವನ್ನು ಮತ್ತಷ್ಟು ಹೆಚ್ಚಿಸಲು ಶ್ರಮಿಸಿದರು ಎಂದು ಹೇಳಿದ್ದಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಚಂದ್ರಶೇಖರ ಆಜಾದರ ನಿರ್ಭೀತ ಧೈರ್ಯ ಮತ್ತು ಅಚಲ ದೇಶಭಕ್ತಿಯು ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಅವರು ಅಸಂಖ್ಯಾತ ಯುವಕರನ್ನು ರಾಷ್ಟ್ರಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಲು ಪ್ರೇರೇಪಿಸಿದರು. ಅವರ ಸಂಕಲ್ಪವು ಎಲ್ಲಾ ಪೀಳಿಗೆಗಳಿಗೆ ಸ್ಫೂರ್ತಿ ನೀಡುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮೇನಿಯಾಗೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ರೊಮೇನಿಯಾ ಅಧ್ಯಕ್ಷ ನಿಕೋಸೋರ್ ಡಾನ್, ಹಂಗಾಮಿ ಪ್ರಧಾನಿ ಇಲಿ ಬೊಲೋಜನ್, ಸೆನೆಟ್ ಅಧ್ಯಕ್ಷೆ ಮಿರ್ಸಿಯಾ ಅಬ್ರುಡಿಯನ್ ಮತ್ತು ಡೆಪ್ಯುಟೀಸ್ ಚೇಂಬರ್ ಅಧ್ಯಕ್ಷೆ ಸೋರಿನ್ ಗ್ರಿಂಡೆನು ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ 3 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ಇಂದು ಹರಾರೆಯಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ 4:30 ಆರಂಭವಾಗಲಿದೆ. ಶ್ರೇಯಸ್ ಅಯ್ಯರ್ ನೇತೃತ್ವದ ಭಾರತ ತಂಡ ಸರಣಿಯಲ್ಲಿ ಶುಭಾರಂಭದ ನಿರೀಕ್ಷೆಯಲ್ಲಿದೆ. ಮುಖ್ಯ ಕೋಚ್ ಗೌತಮ್ ಗಂಭೀರ್ ಅನುಪಸ್ಥಿತಿಯಲ್ಲಿ ವಿವಿಎಸ್ ಲಕ್ಷ್ಮಣ್ ತಂಡದ ಹಂಗಾಮಿ ಮುಖ್ಯ ಕೋಚ್ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ವಿಷಯಗಳ ಕುರಿತು ಪ್ರತಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನಕ್ಕೆ ಮುಂದೂಡಿಕೆ. ಪ್ರಶ್ನಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವವರಿಗೆ ತ್ವರಿತ ಶಿಕ್ಷೆ ವಿಧಿಸಲು ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ, ಪ್ರಧಾನಿ ನರೇಂದ್ರ ಮೋದಿ. ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ರಾಜನೀತಿಯ ಸಾಧನವಾಗಿ ಪಾಕಿಸ್ತಾನ ಬಳಕೆ, ವಿಶ್ವಸಂಸ್ಥೆಯಲ್ಲಿ ನೆರೆ ರಾಷ್ಟಕ್ಕೆ ಭಾರತ ತರಾಟೆ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಜಿಂಬಾಬ್ವೆ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಸಮಯ ಆಗಿದೆ 1:20:30. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಉತ್ತರವ ಕೊಡಬೇಕು ತಾನೆನ್ನುವ ಒಲು ರುಜುತೆಯಿಂದ. ಒಡೆಯನೆಂದೋ ಬಂದು ಕೇಳ್ವನದ ಕುತ್ತರವ ಕೊಡಬೇಕು ತಾನೆನ್ನುವ ಒಲು ರುಜುತೆಯಿಂದ. ಒಡಲ ಜಾಣಿನ ಜೀವಶಕ್ತಿಗಳ ನೆಲ್ಲವನು ಮುಡುಪು ಕೊಟ್ಟನು ಭರತ ಮಂಕುತಿಮ್ಮ. ಒಡಲ ಜಾಣಿನ ಜೀವಶಕ್ತಿಗಳ ನೆಲ್ಲವನು ಮುಡುಪು ಕೊಟ್ಟನು ಭರತ ಮಂಕುತಿಮ್ಮ.

ಗಾಂಧೀಜಿಯವರು ಟ್ರಸ್ಟಿಶಿಪ್ ಅಂತ ಒಂದು ಹೇಳಿದ್ರು, ಅಂದರೆ ಧರ್ಮದರ್ಶಿ ಅಂತ. ಈ ಸಮಾಜದಲ್ಲಿರುವಂಥ ಆಸ್ತಿ ಪಾಸ್ತಿಗಳೇನಿದೆ ಇದು ನಿನ್ನದಲ್ಲಪ್ಪ, ಇದು ಪೂರ್ವಿಕರಿಂದ ನಿನಗೆ ಬಂದಿರೋದು, ಇದನ್ನು ನೀನು ಜತನ ಮಾಡಿ ಕಾಪಾಡಿ ಮುಂದಿನವ್ರಿಗೆ ಕೊಡಬೇಕು, ಅವರು ಅದನ್ನು ಮುಂದುವರಿಸಬೇಕು ಅಂದರು. ಇವತ್ತು ಹರಿಯುತ್ತಿರುವ ಗಂಗಾ ನದಿ, ಕಾವೇರಿ ನದಿ ನನಗೋಸ್ಕರ ಮಾತ್ರ ಅಲ್ಲ, ಮುಂದೆ ಬರುತ್ತಿರುವ ಪೀಳಿಗೆಗಳು, ಮುಂದೆ ಬರುತ್ತಿರುವ ನಾಗರಿಕತೆಗೂ ಅದನ್ನು ಉಳಿಸ್ಬೇಕು ಅಂತ. ಅದನ್ನೇ ಡಿ ವಿ ಜಿಯವರು ಹೇಳ್ತಾರೆ, ತನ್ನಲ್ಲಿರುವಂಥ ಬುದ್ಧಿವಂತಿಕೆಯನ್ನು, ಶಕ್ತಿಯನ್ನು, ಜೀವಶಕ್ತಿಯನ್ನು ಭರತ ಯಾತಕ್ಕೋಸ್ಕರ ಬಳಸ್ತಾ ಅಂದರೆ, ರಾಜ ಹೊರಗೆ ಹೋಗಿದ್ದಾನೆ ರಾಮ, ನಾಳೆ ಬಂದುಬಿಟ್ಟು ಕೇಳಬಹುದು ಭರತ ಹೇಗಪ್ಪ ಆಳಿದ್ಯ ರಾಜ್ಯ ಅಂತ. ಅದಕ್ಕೆ ಕೇಳುವನು ಅದಕ್ಕೆ ಉತ್ತರವ ಕೊಡಬೇಕು, ತಾನು ನಾನು ಉತ್ತರ ಕೊಡಬೇಕಾಗತ್ತೆ ಅಂತ ತನ್ನ ಒಲವಿನಿಂದ, ರುಜುತೆಯಿಂದ ಅಂದರೆ ಪ್ರೀತಿಯಿಂದ, ಯಾವ ಕೆಲಸವೂ ಪ್ರೀತಿ ಇಲ್ಲದೆ ಅದಾಗೋದಿಲ್ಲ. ರುಜುತೆ ಅಂದರೆ ನೇರವಂತಿಕೆ, ಅದು ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದು, ಪಾರದರ್ಶಕ ಅಂತ ಹೇಳ್ತೀವಲ್ಲ, ಟ್ರಾನ್ಸ್ಪರೆನ್ಸಿಯಿಂದ ಇರುವಂಥದ್ದು. ಆದ್ದರಿಂದ ನಾನು ಆ ರೀತಿಯಾಗಿ ರಾಜ್ಯವನ್ನು ಆಳಬೇಕು ಅಂತ ಇಡೀ ತನ್ನ ಜೀವನವನ್ನು ರಾಜ್ಯಭಾರಕ್ಕಾಗಿ ಕೊಟ್ಟ. ಆದರೆ ಅವನು ರಾಜತ್ವಕ್ಕೆ ಆಸೆ ಪಡಲಿಲ್ಲ, ಅಂದರೆ ಕರ್ತವ್ಯದಲ್ಲಿ ಅವನಿಗೆ ಶ್ರದ್ಧೆ ಉಂಟು, ಅದರ ಫಲದಲ್ಲಿ ಅವನಿಗೆ ಆಸೆ ಇಲ್ಲ. ಯಾವುದನ್ನು ಮುಂದೆ ಕೃಷ್ಣ ನಿಷ್ಕಾಮ ಕರ್ಮ ಅಂತ ಹೇಳಿದ್ನೋ ಆ ಕರ್ಮಯೋಗಿನೇ ಈ ಭರತ. ಮತ್ತು ಒಂದು ಸಂವಿಧಾನಾತ್ಮಕವಾದಂಥ ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದರೆ ಇಂಥ ಧರ್ಮದರ್ಶಿಗಳಾದವರು ನಮ್ಮ ವಿಶ್ವವಿದ್ಯಾಲಯಗಳಲ್ಲಿರಬೇಕು, ಅಂಥವರು ನಮ್ಮ ನಾಯಕರಾಗಬೇಕು, ಅಂಥವರು ನಮ್ಮ ರಾಜಕಾರಣಿಗಳಾಗಬೇಕು ಅನ್ನೋದನ್ನು ಸ್ವತಃ ರಾಜಕೀಯ ಜೀವನದಲ್ಲಿ ಮತ್ತು ಪತ್ರಿಕಾ ವೃತ್ತಿ ಜೀವನದಲ್ಲಿ ಅನೇಕ ವರ್ಷಗಳು ಸೇವೆ ಸಲ್ಲಿಸಿ ತಮ್ಮ ಜೀವನವನ್ನು ಸವೆಸಿದ ಡಿ ವಿ ಜಿಯವರಂಥವರು ತುಂಬ ಚೆನ್ನಾಗಿ ಬಲ್ಲರು ಅನ್ನೋದರಲ್ಲಿ ಯಾವ ಅತಿಶಯೋಕ್ತಿಯೂ ಇಲ್ಲ.

ಒಡರಿಸುವ ನೆಲ್ಲವನ್ ಅದಾವುದುಂ ತನದಲ್ಲ, ಬಿಡನೊಂದನುಂ ರಾಜ್ಯ ತನದಲ್ಲವೆಂದು. ಒಡರಿಸುವ ನೆಲ್ಲವನ್ ಅದಾವುದುಂ ತನದಲ್ಲ, ಬಿಡನೊಂದನುಂ ರಾಜ್ಯ ತನದಲ್ಲವೆಂದು. ನಡೆವಂ ಸ್ವತಂತ್ರದಲ್ಲಿ ಸಲಿಸುತ್ತೇವೆ.

0: ಇದು ಕೂಡ ಹಿಂದೆ ಎರಡು ಪದ್ಯಗಳಲ್ಲಿ ನೋಡಿದಂತೆ ಭರತನನ್ನು ಕುರಿತದ್ದು. ಡಿ ವಿ ಜಿಯವರು ರಾಜರ ಆಡಳಿತ ಹೋಗಿ ಆ ಜಾಗದಲ್ಲಿ ಪ್ರಜಾರಾಜ್ಯ ಬರಬೇಕು, ಪ್ರತಿನಿಧಿಗಳ ರಾಜ್ಯ ಬರಬೇಕು ಅಂತ ತುಂಬ ಇಷ್ಟಪಟ್ಟವರು. ಆದರೆ ಆ ರಾಜ್ಯ ಬಂದ ಮೇಲೆ ಅದನ್ನು ಇದು ಪ್ರಜಾಪ್ರಭುತ್ವವೇ ಅಥವಾ ದೊಂಬಿ ರಾಜ್ಯವೇ ಅಂತ ಒಂದು ಬರವಣಿಗೆಯಲ್ಲಿ ಅವ್ರು ಬರೀತಾರೆ, ಏನಿದು ದೊಂಬಿ ರಾಜ್ಯ ಆಯಿತು ಅಂತ. ಯಾಕಂದರೆ ಅವರಿಗೆ ಅದರ ಎರಡರ ಇತಿಮಿತಿಗಳನ್ನು ನೋಡಿದವರು, ಅದರ ಆದರ್ಶ ಸ್ಥಿತಿ ಮತ್ತು ಅದರ ವಾಸ್ತವ ಸ್ಥಿತಿ ಎರಡನ್ನೂ ನೋಡಿದವರು. ಅಂಥವರು ಒಬ್ಬ ಪೊಲಿಟಿಕಲ್ ಅನಲಿಸ್ಟ್ ಆಗಿ, ಒಬ್ಬ ರಾಜಕೀಯ ವಿಶ್ಲೇಷಕರಾಗಿ ಭರತನ ಬಗ್ಗೆ ಮಾಡಿರೋ ಚಿಂತನೆ ಈ ಪದ್ಯದಲ್ಲಿ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಒಡರಿಸುವನು ಎಲ್ಲವನ್ ಅದಾವುದು ತನದಲ್ಲ, ಎಲ್ಲವನ್ನೂ ಅವನು ಆಧರಿಸ್ತಾ ಇದ್ದಾನೆ, ಎಲ್ಲವನ್ನೂ ಒಳಗೆ ಮಾಡ್ಕೊಂಡು ಚಿಂತನೆ ಮಾಡ್ತೇನೆ, ಅದು ಯಾವುದು ತಂದಲ್ಲ. ಬಿಡನೊಂದನು ರಾಜ್ಯ ತನದಲ್ಲವೆಂದು ನಡೆಸುವಂ ಸ್ವತಂತ್ರದಲ್ಲಿ ಸಲ್ಲಿಸುತ್ತೆ ವಿಧೇಯತೆಯ. ರಾಜ್ಯವನ್ನು ನಡೆಸ್ತಾ ಇದ್ದಾನೆ ಆದರೆ ರಾಜ್ಯದ ಬಗ್ಗೆ ಅವನಿಗೆ ಆಸೆ ಇಲ್ಲ. ಇದು ಹೇಗೆ ಅಂತ ಹೇಳಿದ್ರೆ, ನಾವು ಜೇನುತುಪ್ಪನ ಇಳಿಸ್ಬೇಕು ಜೇನುಗೂಡಿಂದ, ಆದರೆ ಕೈಗದು ಸ್ವಲ್ಪ ಅಂಟ್ಕೊಂಡಿದೆ ಅಂತ ನೆಕ್ಕಕ್ಕೆ ಹೋಗಬಾರ್ದು. ಇದೊಂದು ಬಹಳ ಸಾಮಾನ್ಯವಾಗಿರೋ ಮಾತು. ಜೇನನ್ನು ಇಳಿಸ್ಬೇಕಾದ್ರೆ ಕೈಗೆ ಸ್ವಲ್ಪ ಜೇನುತುಪ್ಪ ಅಂಟ್ಕೊಂಡ್ಬಿಡುತ್ತೆ, ಅದನ್ನು ನೆಕ್ತೆ ಅಂತ. ಇದನ್ನೇ ನಾವು ಭ್ರಷ್ಟಾಚಾರ ಅಂತ ಕರೆಯೋದು. ಸ್ವಲ್ಪ ತಿಂದರೂ ಅಷ್ಟೇ, ಪೂರ್ತಿ ತಿಂದರೂ ಅಷ್ಟೇ, ಎಷ್ಟು ತಿಂದರೂ ಭ್ರಷ್ಟಾಚಾರವೇ. ಆನೆಗೆ ಹೋದ ಮಾನವು ಒಂದೇ, ಅಡಕೆ ಹೋದರೂ ಮಾನವು ಒಂದೇನೆ. ಡಿ ವಿ ಜಿಯವರು ಭರತನನ್ನು ಅತ್ಯಂತ ಆದರ್ಶನಾದಂಥ ಪ್ರಜಾಪ್ರತಿನಿಧಿಯಾಗಿ ಅಥವಾ ಒಬ್ಬ ಸೇವಕನಾಗಿ, ಪ್ರಜೆಗಳ ಸೇವಕನಾಗಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ಅವರೊಂದು ಪದವನ್ನು ಬಳಸ್ತಾರೆ, ಕಡುಯೋಗಿ ಭರತನಲ, ಅತ್ಯಂತ ಶ್ರೇಷ್ಠ ಯೋಗಿ ಅಲ್ವೇ ಭರತ. ಬೇಂದ್ರೆಯವರು ಕೂಡ ಒಂದು ಕಡೆ ಹೇಳ್ತಾರೆ, ಕನ್ನಡ ಸಾಹಿತ್ಯದ ಬಹಳ ಮುಖ್ಯವಾದಂಥ ಪ್ರಧಾನ ಪಾತ್ರಗಳಲ್ಲಿ ಅವ್ರು ಹೇಳೋದು ರತ್ನಾಕರುಣ್ಯ ಭರತ, ಮತ್ತು ಚಾಮರಸನ ಅಲ್ಲಮಪ್ರಭು, ಮತ್ತು ಕುಮಾರವ್ಯಾಸನ ಶ್ರೀಕೃಷ್ಣ. ಹೀಗೆ ಭರತ, ಅಲ್ಲಮ, ಶ್ರೀಕೃಷ್ಣ ಈ ಮೂವರು ಕನ್ನಡ ಸಾಹಿತ್ಯದ ಆದರ್ಶದ ವ್ಯಕ್ತಿಗಳು ಕಾವ್ಯಗಳಲ್ಲಿ ಅಂತ. ಅದಕ್ಕೆ ಆಧುನಿಕ ಸಾಹಿತ್ಯದಲ್ಲಿ ನಾವು ಡಿ ವಿ ಜಿಯವರು ಕಡೆದುಕೊಟ್ಟಿರುವಂಥ ಈ ರಾಮಾಯಣದ ಭರತನನ್ನು ಸೇರಿಸ್ಕೋಬಹುದು. ಇಲ್ಲೇ ಸೇರಿಸಬೇಕಾಗಿರೋದು ಹೇಳುಗರೆ ಒಂದು ವಿಶೇಷವಾದ ವಿಷಯ ಅಂದರೆ, ಭಾರತದಲ್ಲಿ ರಾಮನಿಗೆ, ಸೀತೆಗೆ, ಹನುಮಂತನಿಗೆ ಅನೇಕ ಕಡೆ ದೇವಸ್ಥಾನ ಇದೆ. ಸೀತೆಗೆ ರಾಮನ ದೇವಸ್ಥಾನದಲ್ಲೇ ಇರುತ್ತೆ, ಹನುಮಂತನಿಗೆ ಪ್ರತ್ಯೇಕ ದೇವಸ್ಥಾನವೂ ಇದೆ. ಆದರೆ ಭರತನಿಗೆ ಒಂದು ದೇವಸ್ಥಾನ ಇದೆ, ಅದು ಕೇರಳದಲ್ಲಿದೆ. ಅಲ್ಲಿ ಒಂದೇ ಅಲ್ಲೊಂದು ಮನೆತನ ಇದೆ, ಭರತನ್ ಅಂತ ಕರ್ಕೊಳ್ತಾರೆ. ಅಂದರೆ ಭರತನನ್ನು ಆಧರಿಸುವಂಥ ಒಂದು ಗುಣ ನಮ್ಮ ದೇಶದಲ್ಲಿದೆ, ಅವನನ್ನು ಪೂಜಿಸುವಂಥ ಒಂದು ಗುಣ ಇದೆ. ಆದರೆ ಪೂಜಿಸಿದರೆ ಮಾತ್ರ ಸಾಲದು, ನಮ್ಮ ಸಾರ್ವಜನಿಕ ಜೀವನದಲ್ಲಿ, ನಮ್ಮ ಪಬ್ಲಿಕ್ ಲೈಫ್ನಲ್ಲಿ, ನಮ್ಮ ಕಚೇರಿ ಆಫೀಸ್ನ ಕೆಲಸದಲ್ಲಿ ಭರತ ಹೇಗೆ ಧರ್ಮದರ್ಶಿಯಂತೆ, ಟ್ರಸ್ಟಿಯಂತೆ ನಡ್ಕೊಂಡವನು. ಟ್ರಸ್ಟಿ ಅಂದರೆ ನಂಬಿಕೆ ಅಂತ, ಅವನ ಬಗ್ಗೆ ನಂಬಿಕೆ ಇಟ್ಟಿದೆ ಸಮಾಜ ಅಂತ. ಅಯೋಧ್ಯೆ ಜನಗಳು ನಂಬಿಕೆ ಇಟ್ಟಿದ್ರು, ಮತ್ತು ರಾಮನೂ ನಂಬಿಕೆ ಇಟ್ಟಿದ್ದ. ಲಕ್ಷ್ಮಣ ಒಂದು ಸಂದರ್ಭದಲ್ಲಿ ಭರತನ ಬಗ್ಗೆ ನಂಬಿಕೆ ಇಡಬಾರದು ಅನ್ನೋ ಮಾತನ್ನು ಹೇಳ್ತಾನೆ ರಾಮಾಯಣದಲ್ಲಿ. ಆಗಲೂ ಕೂಡ ಭರತನ ಬಗ್ಗೆ ಅತ್ಯಂತ ನಂಬಿಕೆಯನ್ನು ರಾಮ ಇಡ್ತಾನೆ. ಅದಕ್ಕೆ ಒಂದು ಮಾತನ್ನು ವಿವೇಕಾನಂದ ಹೇಳ್ತಾರೆ, ರಾಮನಂತ ಅಣ್ಣ ಸಿಗ್ಬೋದು, ಆದರೆ ಭರತನಂತ ತಮ್ಮ ಸಿಗೋದು ಕಷ್ಟ ಅಂತ. ಅದನ್ನೇ ಡಿ ವಿ ಜಿಯವರು ಈ ಪದ್ಯಗಳಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ

0: ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಮ್ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆಯ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಕೇಳ್ತಾ ಇದ್ದೀರಾ, ಇದು ಆಕಾಶವಾಣಿ ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 1:33:05. ಈ ಸಮಯದ ಕಾರ್ಯಕ್ರಮ ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡ್ತಾ ಇರೋ ವಿಷಯ ಏನು ಅಂತ ಅಂದ್ರೆ, ರೇಡಿಯೋ ಒಂದು ಪ್ರಸಾರ ಮಾಧ್ಯಮವಾಗಿ ಜನತೆಗೆ ಮಾಹಿತಿ ಮತ್ತು ಶಿಕ್ಷಣವನ್ನ ಹಾಗೆ ಮನೋರಂಜನೆಯನ್ನ ಒದಗಿಸುವಲ್ಲಿ ಮಹತ್ತರದ ಪಾತ್ರವನ್ನು ವಹಿಸಿದೆ. ನಾವು ಪ್ರತಿದಿನ ರೇಡಿಯೋನ ಕೇಳ್ತೇವೆ, ಒಂದಲ್ಲ ಒಂದು ಮಾಹಿತಿ ಹಾಗೂ ಮನೋರಂಜನೆಯನ್ನ ಪಡಿತಾ ಇದ್ದೇವೆ. ಇದೆಲ್ಲ ಆರಂಭವಾಗಿ ಸರಿಸುಮಾರು ಶತಮಾನದ ಹತ್ತಿರಕ್ಕೆ ಬಂದಿದೆ ಅಂತ ನಿಮ್ಗೆ ಗೊತ್ತಾ? ಇಂತಹ ಪ್ರಸಾರ ಸೇವೆ ಭಾರತದಲ್ಲಿ ಆರಂಭವಾದ ದಿನದ ಸ್ಮರಣಾರ್ಥವಾಗಿ ಜುಲೈ 23 ಅಂದರೆ ಈ ದಿನವನ್ನು ರಾಷ್ಟ್ರೀಯ ಪ್ರಸಾರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಹಾಗಾದರೆ ಈ ಪ್ರಸಾರ ಸೇವೆ ಭಾರತದಲ್ಲಿ ಶುರುವಾಗಿ ಸರಿಸುಮಾರು 99 ವರ್ಷಗಳಾಯಿತು. ಹಾಗಾದರೆ ಈ ಶುರುವಾಯಿತು ಹೇಗೆ, ಶುರುವಾಯಿತು ಹೇಗೆ, ಇದಕ್ಕೆಲ್ಲ ಯಾವ ರೀತಿಯ ಶ್ರಮ ಆಯಿತು, ಎಲ್ಲಿಂದ ಶುರುವಾಯಿತು ಅಂತ ಹೇಳಿ ಇಂದಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗೋಣ. ಕಾರ್ಯಕ್ರಮದ ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ, ಹೊಸ ಬೆಳಕು ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಅದನೆಯಲ್ಲಿ ಇರುವಂತಹ ಹಾಡು, ಚಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಎಂ ರಂಗರಾವ್ ಅವರ ಸಂಗೀತ ಇರುವಂತಹ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ ಎಂಜಾಯ್ ಮಾಡಿ.

ಸ್ನೇಹಿತರೆ, ಕೇಳ್ತಾ ಇದ್ದೀರಿ ಲಂಚ್ ಬಾಕ್ಸ್ ಕಾರ್ಯಕ್ರಮ. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಪ್ರಸಾರ ಆದ ಹಾಡು ಕರ್ಣ ಚಿತ್ರದಿಂದ ಪ್ರೀತಿಯನ್ನುಸಿರೋ ಅನ್ನುವ ಗೀತೆಯನ್ನ ಕೇಳಿ ಬಂದ್ರಿ. ಸ್ನೇಹಿತರೆ, ರಾಷ್ಟ್ರೀಯ ಪ್ರಸಾರ ದಿನದ ಕುರಿತಾಗಿ ಮಾತಾಡ್ತಾ ಇದ್ವಿ. 1927 ಜುಲೈ 23 ಮುಂಬೈನ ರೇಡಿಯೋ ಕ್ಲಬ್ನಲ್ಲಿ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಮೊಟ್ಟ ಮೊದಲ ಬಾರಿಗೆ ಪ್ರಸಾರವನ್ನು ಆರಂಭಿಸಿತು. ನಂತರ 1936 ಭಾರತೀಯ ಪ್ರಸಾರ ಸೇವೆಗೆ AIR ಆಲ್ ಇಂಡಿಯಾ ರೇಡಿಯೋ ಅಂತ ನಾಮಕರಣ ಮಾಡಲಾಯಿತು. ನಂತರ 1957 ಆಕಾಶವಾಣಿ ಅನ್ನುವ ಕನ್ನಡದ ಆತ್ಮೀಯವಾದಂತಹ ಹೆಸರನ್ನು ಅಧಿಕೃತವಾಗಿ ಅಳವಡಿಸಿಕೊಳ್ಳಲಾಯಿತು. ಮೊಟ್ಟ ಮೊದಲ ಬಾರಿಗೆ ಪ್ರಸಾರವಾದಾಗ ಈ ಹಿಂದೆ ಅಂದರೆ ಇದೇ ಜುಲೈ 1927 ಮೊದಲ ಪ್ರಸಾರ ಕಾರ್ಯಕ್ರಮವನ್ನು ಯಾವಾಗ ಪ್ರಯತ್ನ ಪಟ್ಟರೋ ಆಗ 15 ಪ್ರಸಾರವನ್ನು ಮಾಡಲಾಗಿತ್ತು. ಹಾಡು ಹಾಗೂ ಕೆಲವೊಂದು ಭಾಷಣಗಳನ್ನು ಪ್ರಸಾರ ಮಾಡಿದರು. ಇಂದು ಧ್ವನಿಯ ಮೂಲಕ 99 ಭಾರತದ ಮೂಲೆ ಮೂಲೆಯನ್ನು ದೇಶದ ಜನರಿಗೆ ತಮ್ಮದೇ ಭಾಷೆಯಲ್ಲಿ ತಲುಪಿದೆ ಆಕಾಶವಾಣಿ. ಆಕಾಶವಾಣಿಯ 90 ಸಾಧನೆಯನ್ನು ನಾವು ಈಗಾಗಲೇ ಸಂಭ್ರಮಿಸ್ತಾ ಇದ್ದೇವೆ. ಹಾಗೆ ಈ ಪ್ರಸಾರದ ದಿನವೂ ಸಹ ಶತಮಾನವನ್ನು ತಲುಪೋದಿಕ್ಕೆ ಇನ್ನು 1 ಅಷ್ಟೇ ಬಾಕಿ ಇರೋದು. ಇಂತಹ ಸಂದರ್ಭದಲ್ಲಿ ರೇಡಿಯೋ ಮೂಲಕ ರಾಷ್ಟ್ರೀಯ ಪ್ರಸಾರ ದಿನದ ಶುಭಾಶಯಗಳನ್ನು ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಕುರುಬನ ರಾಣಿ ಚಿತ್ರದ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ ಎಂಜಾಯ್ ಮಾಡಿ.

0: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ.
2: ಸ್ನೇಹಿತರೆ, ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪ್ರಸಾರ ದಿನದ ಕುರಿತಾಗಿ ಮಾತಾಡ್ತಾ ಇದ್ವಿ. ಮಾಹಿತಿ ಹಾಗೂ ಮನೋರಂಜನೆ, ಶಿಕ್ಷಣ ಹಾಗೂ ಸಂಸ್ಕೃತಿಯ ಭಾಗವಾಗಿ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ತಲುಪಿದ ಪ್ರಸಾರ ಮಾಧ್ಯಮದ ಅಮೂಲ್ಯ ಸೇವೆಯನ್ನು ಸ್ಮರಿಸುವ ದಿನ ಇಂದು. 1927 ಜುಲೈ 23 ಭಾರತದಲ್ಲಿ ಸಂಘಟಿತ ರೇಡಿಯೋ ಪ್ರಸಾರ ಆರಂಭವಾಯಿತು. ಅಲ್ಲಿಂದ ಆರಂಭ ಆದ ಈ ಪ್ರಯಾಣ ಇಂದು ರೇಡಿಯೋ, ದೂರದರ್ಶನ ಮತ್ತು ಡಿಜಿಟಲ್ ಪ್ರಸಾರದ ಮೂಲಕ ಕೋಟ್ಯಂತರ ಜನರ ಬದುಕಿನ ಅವಿಭಾಜ್ಯ ಅಂಗವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದೆ. ಇಷ್ಟು ಹೇಳ್ತಾ ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ.

ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಗಳು ಮೂಡಿ ಬರ್ತಾ ಇದೆ. ನನ್ನ ಪ್ರೀತಿಯ ಹುಡುಗಿ ಚಿತ್ರದಿಂದ ರಾಮ್ ಪ್ರಸಾದ್ ಹಾಗೂ ನಂದಿತಾ ಅವರ ಧ್ವನಿಯಲ್ಲಿ ನಾಗತಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ ಹಾಗೂ ಮನೋಮೂರ್ತಿ ಅವರ ಸಂಗೀತ ಇರುವಂತಹ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ರಾಷ್ಟ್ರೀಯ ಪ್ರಸಾರ ದಿನದ ಕುರಿತಾಗಿ ಕೊಟ್ಟಂತಹ ಮಾಹಿತಿ ಹಾಗೂ ಪ್ರಸಾರವಾದಂತಹ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಪ್ರಾಥಮಿಕ ಶಿಕ್ಷಣ ಬಲಪಡಿಸಲು ಸಿಎಸ್ಆರ್ ಉಪಕ್ರಮಗಳನ್ನು ಕೇಂದ್ರೀಕರಿಸುವಂತೆ ಕೈಗಾರಿಕೋದ್ಯಮಿಗಳಿಗೆ ಮುಖ್ಯಮಂತ್ರಿ ಸಲಹೆ. ಡಿಸೆಂಬರ್ ವೇಳೆಗೆ ಟ್ವಿನ್ ಸಿಟಿಯಲ್ಲಿ 200 ಎಕರೆ ಸೆಮಿಕಂಡಕ್ಟರ್ ಪಾರ್ಕ್ ಆರಂಭ, ಸಚಿವ ಎಂಬಿ ಪಾಟೀಲ್. ರಾಜ್ಯದಲ್ಲಿ ಜನರ ಗುಳೆ ತಪ್ಪಿಸಲು ವಿಬಿಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡುವಂತೆ ಜಿಲ್ಲಾಡಳಿತಕ್ಕೆ ಉಪಮುಖ್ಯಮಂತ್ರಿ ಸೂಚನೆ. ಆಯುರ್ವೇದ ಚಿಕಿತ್ಸಾ ಪದ್ಧತಿ

0: ರು ಮತ್ತು ಉದ್ಯೋಗಿಗಳು ಸಮಾನವಾಗಿ ಪ್ರಾಮುಖ್ಯತೆ ಹೊಂದಿದ್ದಾರೆ ಎಂದು ಹೇಳಿದ್ದಾರೆ. ಕೈಗಾರಿಕೆಗಳು ಈ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಗೆ ಕರೆ ನೀಡಿದ ಮುಖ್ಯಮಂತ್ರಿ, ರಾಜ್ಯವು ಈಗ ಬೆಂಗಳೂರು ಬಿಟ್ಟು ಇತರ ನಗರಗಳತ್ತ ಗಮನಹರಿಸುವಂತೆ ಸಲಹೆ ನೀಡಿದ್ದಾರೆ.
1: CSR is no longer a charity. It is a strategic investment on sustainable development for all of us growth. Who have grown, who have made profits, we should share with society. That is society. What the earlier UPA government and said, it is a very noble India. So responsible corporate leaders, have definitely many of them have taken it up very seriously. So this leadership can accelerate the journey towards the great development what India can look at.
0: ರಾಜ್ಯದಲ್ಲಿ ಶೀಘ್ರವೇ ಜಾರಿಗೆ ಬರಲಿರುವ 2026-2031 ನೂತನ ವೈಮಾಂತರಿಕ್ಷ ಮತ್ತು ರಕ್ಷಣಾ ನೀತಿಯಲ್ಲಿ ಆಧುನಿಕ ಎಲೆಕ್ಟ್ರಾನಿಕ್ ಸಮರ ಸಾಧನಗಳು, ಎಂಬೆಡೆಡ್ ತಂತ್ರಾಂಶ, ಇ ವಿಟಾಲ್ ಸಾಧನಗಳು, ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ಬಳಸಲಾಗುವ ಪೇಲೋಡ್ ಇವುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಸಮಗ್ರ ಕ್ಲಸ್ಟರ್ಗಳನ್ನು ಅಭಿವೃದ್ಧಿಪಡಿಸಲು ಒತ್ತು ಕೊಡಲಾಗಿದೆ. ಡಿಸೆಂಬರ್ ವೇಳೆಗೆ ಕ್ವಿನ್ಸಿಟಿ ಹಂತ 1ರಲ್ಲಿ 200 ಎಕರೆ ವಿಸ್ತಾರದ ಸೆಮಿಕಂಡಕ್ಟರ್ ಪಾರ್ಕ್ ಕಾರ್ಯಾಚರಣೆ ಆರಂಭಿಸಲಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ಪ್ರದರ್ಶನ ಕೇಂದ್ರದಲ್ಲಿ ಇಂದು ಆರಂಭವಾದ 15ನೇ ವರ್ಷದ ವ್ಯೂಹಾತ್ಮಕ ವಿದ್ಯುನ್ಮಾನ ಸಮಾವೇಶದಲ್ಲಿ ಮಾತನಾಡಿದ ಅವರು, ರಾಜ್ಯವು 2 ವರ್ಷಗಳ ಹಿಂದೆಯೇ ಸೆಮಿಕಂಡಕ್ಟರ್ ಮತ್ತು ಆಧುನಿಕ ಇಎಸ್ಡಿಎಂ ವಲಯಗಳಲ್ಲಿ 23,000 ಕೋಟಿ ರೂಪಾಯಿ ಹೂಡಿಕೆಗೆ ಅನುಮೋದನೆ ನೀಡಿದೆ. ಇದರಿಂದ ಹೆಚ್ಚಿನ ಕೌಶಲ್ಯ ಹೊಂದಿರುವ 3,500ಕ್ಕೂ ಹೆಚ್ಚು ಇಂಜಿನಿಯರಿಂಗ್ ಹುದ್ದೆಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದ್ದಾರೆ. ರಾಜ್ಯವು ಸಂಶೋಧನೆ, ಡೀಪ್ ಟೆಕ್ ವಿನ್ಯಾಸ ಮತ್ತು ಎಕ್ವಿಪ್ಮೆಂಟ್ ಎಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಅಗ್ರಸ್ಥಾನದಲ್ಲಿದೆ. ಬೆಂಗಳೂರಿನಲ್ಲಿ 100ಕ್ಕೂ ಹೆಚ್ಚು ಚಿಪ್ ವಿನ್ಯಾಸ ಸಂಸ್ಥೆಗಳು ಮತ್ತು 3 ನ್ಯಾನೋಮೀಟರ್ ವಿನ್ಯಾಸ ಕೇಂದ್ರಗಳು ಸಕ್ರಿಯವಾಗಿವೆ. ಉದ್ಯಮಿಗಳು ಇವೆಲ್ಲವನ್ನು ಸಕಾರಾತ್ಮಕವಾಗಿ ಪರಿಗಣಿಸಿ ಹೂಡಿಕೆಗೆ ಮುಂದಾಗಬೇಕು ಎಂದು ಕರೆ ನೀಡಿದ್ದಾರೆ. ಇದೇ ವೇಳೆ ಸಚಿವ ಎಂಬಿ ಪಾಟೀಲ್ ಎಲ್ಸಿನಾ ವರದಿ 2026 ಬಿಡುಗಡೆ ಮಾಡಿದರು. ಕರ್ನಲ್ ಲಾಕ್ಯಾಜಿತ್ ಸಿಂಗ್ ಚೌಹಾಣ್ ಭವಿಷ್ಯದ ಡ್ರೋನ್ ಮತ್ತು ತಂತ್ರಜ್ಞಾನ ಕುರಿತು ಬರೆದಿರುವ ವಿಂಗ್ಸ್ ಆಫ್ ಅಸ್ತ್ರ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿದರು. ರಾಜ್ಯದಲ್ಲಿನ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಸರ್ಕಾರ ಸಿದ್ಧವಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಾಗರಿಕರ ಅಹವಾಲುಗಳನ್ನು ಸ್ವೀಕರಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಪ್ರತಿಯೊಬ್ಬ ಶಾಸಕರಿಗೂ 1 ಕೋಟಿ ರೂಪಾಯಿ ನೀಡಲು ತೀರ್ಮಾನಿಸಲಾಗಿದೆ. ಕುಡಿಯುವ ನೀರಿನ ಸಮರ್ಪಕ ಪೂರೈಕೆಗಾಗಿ ಪ್ರತಿ ಜಿಲ್ಲೆಗೆ 5 ಕೋಟಿ ರೂಪಾಯಿ ನೀಡಲಾಗಿದೆ. ಈಗಾಗಲೇ ಪಿಡಿ ಖಾತೆಗಳಲ್ಲಿ 329 ಕೋಟಿ ರೂಪಾಯಿ ಲಭ್ಯವಿದ್ದು ಸರ್ಕಾರದ ಬಳಿ ಹಣದ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ಮತ್ತು ಬೆಂಗಳೂರು ವಿಭಾಗದ ಪ್ರಗತಿ ಪರಿಶೀಲನೆ ಬಾಕಿಯಿದೆ. ಬಳಿಕ ರಾಜ್ಯದ ಬರಪರಿಸ್ಥಿತಿಯ ಬಗ್ಗೆ ಸಂಪೂರ್ಣ ಚಿತ್ರಣ ಸಿಗಲಿದೆ ಎಂದು ತಿಳಿಸಿದ್ದಾರೆ. ಜನರು ಉದ್ಯೋಗಕ್ಕಾಗಿ ಗುಳೆ ಹೋಗುವುದನ್ನು ತಪ್ಪಿಸಲು ಎಲ್ಲಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕೂಡಲೇ ವಿಬಿಜಿ ರಾಮ್ಜಿ ಯೋಜನೆಯಡಿ ಜನರಿಗೆ ಉದ್ಯೋಗ ನೀಡುವಂತೆ ಸೂಚಿಸಲಾಗಿದೆ ಎಂದು ಹೇಳಿದ್ದಾರೆ. ಆಯುರ್ವೇದ ಪ್ರಾಚೀನ ಚಿಕಿತ್ಸಾ ಪದ್ಧತಿಯಾಗಿದ್ದು ಇನ್ನೂ ಹೆಚ್ಚಾಗಿ ಪ್ರೋತ್ಸಾಹಿಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ ನೀಡಿದ್ದಾರೆ. ಗದಗ ಜಿಲ್ಲೆಯ ಗಜೇಂದ್ರಗಢದ ಪಟ್ಟಣದಲ್ಲಿ ನಡೆದ ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಘಟಿಕೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು, ಆಯುರ್ವೇದ ವೈದ್ಯಕೀಯ ವ್ಯವಸ್ಥೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಅಧ್ಯಕ್ಷ ಅಶೋಕ ಕುಮಾರ ಬಾಗಮಾರ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸಲು ವಿಫಲವಾಗಿದೆ ಎಂದು ಬಿಜೆಪಿ ಆರೋಪಿಸಿದೆ. ಕೆಪಿಸಿಸಿ ಕಚೇರಿಯ ಬಳಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ಬಿಜೆಪಿ ಕಾರ್ಯಕರ್ತರು ಹಾಗೂ ಹರಿಹರ ಕ್ಷೇತ್ರದ ಶಾಸಕ ಬಿಪಿ ಹರೀಶ್ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ಎಸೆದು ಹಲ್ಲೆಗೆ ಯತ್ನಿಸಿರುವುದು ಖಂಡನೀಯ ಎಂದು ಬಿಜೆಪಿ ತಿಳಿಸಿದೆ. ಘಟನೆ ಖಂಡಿಸಿ ವಿಧಾನಸೌಧದ ಎದುರು ಮಹಾತ್ಮ ಗಾಂಧಿ

ಪ್ರತಿಮೆಯ ಬಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿಂದು ಪ್ರತಿಭಟನೆ ನಡೆಯಿತು. ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ನಾಯಕರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪರಿಷತ್ ಸದಸ್ಯ ಸಿಟಿ ರವಿ, ಹಲವು ಶಾಸಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಇಂದು ರಾಷ್ಟ್ರೀಯ ಪ್ರಸಾರ ದಿನವನ್ನು ಆಚರಿಸಲಾಗುತ್ತಿದೆ. 1927 ಈ ದಿನದಂದು ದೇಶದಲ್ಲಿ ಮೊದಲ ರೇಡಿಯೋ ಪ್ರಸಾರವು ಬಾಂಬೆ ನಿಲಯದಿಂದ ಭಾರತೀಯ ಪ್ರಸಾರ ಕಂಪನಿಯ ಅಡಿಯಲ್ಲಿ ಪ್ರಸಾರವಾಗಿತ್ತು. 1936 ಜೂನ್ 8 ಭಾರತೀಯ ರಾಜ್ಯ ಪ್ರಸಾರ ಸೇವೆಯು ಆಲ್ ಇಂಡಿಯಾ ರೇಡಿಯೋ ಆಗಿ ಮಾರ್ಪಟ್ಟಿತು. ಈ ದಿನವು ಭಾರತದ ಅಭಿವೃದ್ಧಿ, ಶೈಕ್ಷಣಿಕ ಸಂಪರ್ಕ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಯಲ್ಲಿ ಪ್ರಸಾರವು ವಹಿಸಿರುವ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಾಹಿತಿಯನ್ನು ಪ್ರಸಾರ ಮಾಡಲು ಮತ್ತು ಏಕತೆಯನ್ನು ಬೆಳೆಸಲು ರೇಡಿಯೋ ಪ್ರಬಲ ಸಾಧನವಾಗಿತ್ತು. ಸ್ವಾತಂತ್ರ್ಯದ ನಂತರ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕ್ಷರತೆ, ಆರೋಗ್ಯ ಜಾಗೃತಿ ಮತ್ತು ಕೃಷಿ ಜ್ಞಾನವನ್ನು ಉತ್ತೇಜಿಸುವಲ್ಲಿ ರೇಡಿಯೋ ಪ್ರಮುಖ ಪಾತ್ರ ವಹಿಸಿದೆ. 1956 ರಾಷ್ಟ್ರೀಯ ಪ್ರಸಾರಕ್ಕೆ ಆಕಾಶವಾಣಿ ಎಂಬ ಹೆಸರನ್ನು ಅಳವಡಿಸಿಕೊಳ್ಳಲಾಯಿತು. 1927 ರೇಡಿಯೋ ದೇಶದ ಜನರ ಜೀವನದ ಪ್ರಮುಖ ಭಾಗವಾಗಿದೆ. ಆಕಾಶವಾಣಿ ತನ್ನ ಧ್ಯೇಯವಾಕ್ಯವಾದ ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯದ ಅನುಗುಣವಾಗಿ ಜನಸಾಮಾನ್ಯರಿಗೆ ಮಾಹಿತಿ ನೀಡಲು, ಶಿಕ್ಷಣ ನೀಡಲು ಮತ್ತು ಮನರಂಜನೆ ನೀಡಲು ಸೇವೆ ಸಲ್ಲಿಸುತ್ತಿದೆ. ರಾಜ್ಯದ ಕರಾವಳಿ ಜಿಲ್ಲೆಗಳು ಸೇರಿದಂತೆ ಹಲವೆಡೆ ಮಳೆಯಾಗುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ವ್ಯಾಪಕ ಮಳೆ ಸುರಿಯುತ್ತಿದೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಇಂದು ಜೋಯಿಡಾ ಹಾಗೂ ದಾಂಡೇಳಿಯ ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಪಾಲಕರು ಹಾಗೂ ಸಾರ್ವಜನಿಕರು ಅನಗತ್ಯವಾಗಿ ಮಕ್ಕಳು ಮನೆಗಳಿಂದ ಹೊರಗೆ ತೆರಳದಂತೆ ಎಚ್ಚರಿಕೆ ವಹಿಸುವಂತೆ ಹಾಗೂ ಮಳೆ ಸಂಬಂಧಿತ ಮುನ್ನೆಚ್ಚರಿಕಾ ಸೂಚನೆಗಳನ್ನು ಪಾಲಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸತತವಾಗಿ ಮಳೆಯಾಗುತ್ತಿರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಇಂದು ಜಿಲ್ಲೆಯ ಪ್ರಾಥಮಿಕ ಹಂತದಿಂದ ಪದವಿ ಪೂರ್ವ ಕಾಲೇಜುವರೆಗೆ ಜಿಲ್ಲಾಡಳಿತ ರಜೆ ಘೋಷಿಸಿದೆ. ಕಳೆದ 1 ವಾರದಿಂದ ಎಡೆಬಿಡದೆ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಪ್ರಮುಖ ನದಿಗಳು ತುಂಬಿ ಹರಿಯುತ್ತಿವೆ. ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ ನದಿಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಾಥಮಿಕ ಶಿಕ್ಷಣ ಬಲಪಡಿಸಲು ಸಿಎಸ್ಆರ್ ಉಪಕ್ರಮಗಳನ್ನು ಕೇಂದ್ರೀಕರಿಸುವಂತೆ ಕೈಗಾರಿಕೋದ್ಯಮಿಗಳಿಗೆ ಮುಖ್ಯಮಂತ್ರಿ ಸಲಹೆ. ಡಿಸೆಂಬರ್ ವೇಳೆಗೆ ಕ್ವಿನ್ ಸಿಟಿಯಲ್ಲಿ 200 ಎಕರೆ ಸೆಮಿಕಂಡಕ್ಟರ್ ಪಾರ್ಕ್ ಆರಂಭ, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಜನರ ಗುಳೆ ತಪ್ಪಿಸಲು ವಿಬಿಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡುವಂತೆ ಜಿಲ್ಲಾಡಳಿತಕ್ಕೆ ಉಪಮುಖ್ಯಮಂತ್ರಿ ಸೂಚನೆ. ಆಯುರ್ವೇದ ಚಿಕಿತ್ಸಾ ಪದ್ಧತಿ ಪ್ರೋತ್ಸಾಹಿಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ. ಸರ್ಕಾರದ ವಿರುದ್ಧ ವಿಧಾನಸೌಧದ ಮಹಾತ್ಮಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
4: ಸ್ನೇಹಿತರೆ, ಸಮಯ ಆಯಿತು 3:17 ಸೆಕೆಂಡ್ಗಳು. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮ್ಮಂಗ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಸಮಯ ಆಗಿದೆ 3:30:34. ಈಗ ಕೇಳಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ
2: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
3: ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮನೋರಂಜನಿ ಮೇಡಮ್ ಅವರು. ಮೇಡಮ್ ನಮಸ್ಕಾರ.
4: ನಮಸ್ಕಾರ ಸರ್.
3: ಇವತ್ತಿನ ಕಾರ್ಯಕ್ರಮದಲ್ಲಿ ಈ ನ್ಯಾಯಾಲಯದಲ್ಲಿ ಸಿವಿಲ್ ದಾವೆ ಹುಡುಗಿರ್ತಾರೆ ನೋಡಿ, ಯಾವ್ದೋ ಒಂದು ಪ್ರಾಪರ್ಟಿ ವಿಭಾಗ ಮಾಡಿದ್ರ ಬಗ್ಗೆ ಆಗಿರ್ಬೋದು, ಯಾವ್ದೋ ಒಂದು ದಾವೆ ಇರುತ್ತೆ. ಅವಾಗ ಆ ದಾವೆ ಯಾರ ವಿರುದ್ಧವಾಗಿ ಹೋಗಿರ್ತೀವಿ? ಸಾಮಾನ್ಯವಾಗಿ ನಮ್ಗೆ ಯಾರು ನ್ಯಾಯ ಕೊಟ್ಟಿರಂಗಿಲ್ಲ ಅವ್ರಿಗೆ ವಿರುದ್ಧ ಹೋಗಿರ್ತೀವಿ ನಿಜ. ಆದ್ರೆ ಅವರನ್ನ ನ್ಯಾಯಾಲಯಕ್ಕೆ ಕರೆಸಬೇಕಂದ್ರೆ ಏನ್ ಮಾಡ್ಬೇಕಾಗತ್ತೆ? ಮತ್ತೆ ಅವರು ಅಕಸ್ಮಾತ್ ನಾನು ಬರೋದಲ್ಲಿ ಹೋಗಿ ಬಂದ್ಬಿಡ್ತಾರೆ, ಅವಾಗ

0: ಪ್ರತಿವಾದಿಗಳದ್ದು ಅಡ್ರೆಸ್ಸು ಏನಾದರೂ ತಪ್ಪಿತ್ತು, ಅವ್ರು ಇದಾಯ್ತು ಅಂತಂದ್ರೆ ಅದು ಕೋರ್ಟಿಗೆ ಮತ್ತೆ ವಾಪಸ್ ಬಂದ್ಬಿಡುತ್ತೆ ನೋಟಿಸು. ಸೊ ಮೂರ್ ನೋಟಿಸ್ ಕಳ್ಸಿದ ಮೇಲೆ ಕೂಡ ಅವ್ರು ಬರಲ್ಲ ಅಂದ್ರೆ ಅವಾಗ ಕೋರ್ಟ್ ಎಕ್ಸ್ಪರ್ಟೆ ಆರ್ಡರ್ಸ್ ಅನ್ನ ಮಾಡ್ಬಿಡ್ಬಹುದು. ಅಂದ್ರೆ ವಾದಿಗಳು ಹಾಕಿರ್ತಾರಲ್ವಾ, ಪೆಟಿಷನರ್ ಹಾಕಿರ್ತಾರಲ್ಲ, ಅವ್ರ ಪರವಾಗಿನೇ ಕೇಸ್ ಅನ್ನ ಡಿಸ್ಪೋಸ್ ಮಾಡ್ಬಿಡ್ಬಹುದು.
1: ಅಂದ್ರೆ ಈಗ ಅವ್ರು ಏನು ನ್ಯಾಯ ಒದಗಿಸಬೇಕು ಅಂತ ಕೇಳ್ತಿರ್ತಾರೆ, ಅದರ ಪ್ರಕಾರ ಆದೇಶ ಬಂದ್ಬಿಡುತ್ತೆ.
0: ಹೌದು, ಮತ್ತೆ ಆಮೇಲೆ ಅವರು ಒಂದು ಪಬ್ಲಿಕ್ ನೋಟಿಫಿಕೇಶನ್ ಕೊಡ್ತಾರೆ, ಸೊ ಈ ಸೋ ಅಂಡ್ ಸೋ ಡೇಟ್ಗೆ ಮತ್ತೆ ಇವ್ರು ಬರಲಿಲ್ಲ ಅಂತ ಪೇಪರ್ ಅಲ್ಲಿ ಪಬ್ಲಿಕೇಶನ್ ಕೊಡ್ತಾರೆ, ನೀವು ಬರಬೇಕು ಈ ಕೋರ್ಟಿಗೆ ಈ ಕೇಸ್ ಇದೆ ಅಂತ ಕೊಡ್ತಾರೆ. ಆಗ್ಲೂ ಬಂದಿಲ್ಲ ಅಂದ್ರೆ ಕೆಲವೊಂದ್ಸರಿ ಏನ್ ಮಾಡ್ತಾರೆ, ಪಾರ್ಟಿಗಳೇನೆ ಹ್ಯಾಂಡ್ ಸಮನ್ಸ್ ಅಂತ ತಗೊಂಡ್ಬಿಡ್ತಾರೆ, ನಾವೇ ಹೋಗಿ ಅವ್ರ ಮನೆ ಕೊಟ್ ಬರ್ತೀವಿ ಅಂತ ಕೋರ್ಟಿಂದ. ಹೌದೌದು, ಕೋರ್ಟಿಂದ ಎಲ್ಲ ರೆಡಿ ಮಾಡಿ
1: ಕೊಡ್ಬೇಕು
0: ಅದನ್ನ ಪ್ರತಿವಾದಿಗಳೇ, ವಾದಿಗಳೇ ಪೆಟಿಷನರ್ನೇ ಪ್ರತಿವಾದಿಗೆ ಲಾಯರ್ ಮೂಲಕ ಕೊಡ್ಬೋದು, ಲಾಯರ್ನ ಕರ್ಕೊಂಡು ಹೋಗ್ಬೋದು. ಇಲ್ಲ ಅವ್ರಿಗೆ ಏನಾದ್ರೂ ಸ್ವಲ್ಪ ಭಯ ಇದೆ ಅಂದಾಗ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ರಿ ಅಂತ ಜಡ್ಜ್ ಹತ್ರ ಕೇಳಿದ್ರೆ ವಿತ್ ಪೊಲೀಸ್ ಸಪೋರ್ಟ್ ಅಂತಾನೆ ಹಾಕಿ ಕೊಡ್ತಾರೆ.
1: ಓ, ಆ ನೋಟಿಸ್ ಕೊಡ್ಬೇಕಂದ್ರೂ ಕೊಡ್ಲಿಕ್ಕೆ ಹೋದಾಗ ನಮ್ಮ ಮೇಲೆ ಏನಾದ್ರೂ ದಬ್ಬಾಳಿಕೆ ಮಾಡಿದ್ರು ಅಥವಾ ಏನಾದ್ರೂ ಜಗಳಕ್ಕೆ ಬಂದ್ರು ಅಂತ ಹೇಳಿ ಆಗ್ಬಾರ್ದು ಅಂತಂದ್ರೆ ಬೇಕಾದ್ರೆ ಪೊಲೀಸರು ಕರ್ಕೊಂಡು ಹೋಗಿ ಕೊಡಬಹುದು.
0: ಕನ್ಸರ್ನ್ ಪೊಲೀಸ್ ಅಂದ್ರೆ ಇವ್ರು ಕರಿಯಂಗಿಲ್ಲ, ಕೋರ್ಟೇ ಆದೇಶ ಕೊಡುತ್ತೆ.
1: ಗೊತ್ತಾಯ್ತು, ಅಂದ್ರೆ ಕೋರ್ಟ್ ಮೂಲಕವಾಗಿ
0: ನೋಟಿಸ್ ಅಲ್ಲಿ
1: ಕೊಡ್ಬೇಕು. ಅಂದ್ರೆ ಈಗ ಕೋರ್ಟಿಗೆ ಪ್ರತಿಯೊಬ್ಬರು ತಲೆ ಬಾಗ್ಲೇಬೇಕು, ಯಾವ್ದೇ ಆದೇಶ ಇರಬಹುದು ಅಥವಾ ಯಾವ್ದೇ ನೋಟಿಸ್ ಇರಬಹುದು, ಎಲ್ಲವನ್ನು ಕೂಡ ಪಾಲನೆ ಮಾಡ್ಲೇಬೇಕಾಗುತ್ತೆ. ಅವ್ರು ಪಾಲನೆ ಮಾಡಲಿಲ್ಲ ಅಂದ್ರೆ ಜೈಲಿಗೆ ಹೋಗಬೇಕಾಗುತ್ತೆ.
0: ಅಂದ್ರೆ
1: ಕ್ರಮ ತಗೋತಾರೆ ಅವ್ರನ್ನ,
0: ಅವ್ರ ಮೇಲೆ ಏನಿಲ್ಲ, ಸಮನ್ಸ್ ಆಗುತ್ತೆ, ವಾರಂಟ್ ಆಗುತ್ತೆ ಸರ್ ಅಷ್ಟೇನೆ. ಬಟ್ ಅಂದ್ರೆ ಜೈಲಿಗೆ ಸಿವಿಲ್ ಕೇಸ್ಗಳಲ್ಲಿ ಕಳ್ಸಲ್ಲ. ಸೊ ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರ ಪರವಾಗಿ ಆಗಲ್ಲ ಕೇಸು. ಸಿವಿಲ್ ಅಂದ್ರೆ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದು.
1: ಹೌದು ಮೇಡಮ್, ಈಗ ಆ ಪ್ರಾಪರ್ಟಿ ಇವ್ರ ಪರವಾಗಿ, ಈಗ ಉದಾಹರಣೆ ಅವ್ರು ಬರಲಿಲ್ಲ ಅಥವಾ ಸರಿಯಾಗಿ ಸ್ಪಂದಿಸಲಿಲ್ಲ ಅಂತಂದಾಗ ಇವರು ಏನು ನ್ಯಾಯ ಬೇಕಾಗಿರ್ತದೆ ಇವರ ಪರವಾಗಿ ಆಗ್ಬಿಡುತ್ತೆ. ಆದ್ರೂ ಕೂಡ ಅವರು ಇಂಪ್ಲಿಮೆಂಟ್ ಮಾಡಕ್ ಆಗಲ್ಲ ಅನ್ಕೋಣ, ಅವರು ರೆಡಿ ಆಗಲ್ಲ, ನಾ ಒಪ್ಪಲ್ಲ ಇದು ಆದೇಶವನ್ನು ಒಪ್ಪಲ್ಲ ಅಂತಾರೆ,
0: ಅವ್ರ ಅಪೀಲ್ ಹೋಗ್ಬೇಕು.
1: ಸರಿ, ಈ ಬಗ್ಗೆ ಈ ರೀತಿ ನಾವು ಯಾವುದೇ ಒಂದು ಸಿವಿಲ್ ದಾವೆಗಳಿದ್ರೆ ಪ್ರಾಪರ್ಟಿ ಸಂಬಂಧಪಟ್ಟ ಹಾಗೆ ಕಾನೂನಿನ ಮೂಲಕವಾಗಿರುವಂತಹ ನಿಯಮವನ್ನು ಅನುಸರಿಸಬೇಕು. ಮತ್ತೆ ಆದೇಶಗಳು ಆಗಬಹುದು, ಆದೇಶ ಅದು ತನ್ನ ಪ್ರಕಾರ ಆದಾಗ ಅವರು ಅಕಸ್ಮಾತ್ ಒಪ್ಪಲಿಲ್ಲ ಅಂದ್ರೆ ಮೇಲೆ ಮತ್ತೆ ಅಪೀಲ್ ಹೋಗ್ತಾರೆ, ನ್ಯಾಯವನ್ನ ಪಡ್ಕೋಬೇಕು. ನ್ಯಾಯವನ್ನ ಪಾಲನೆ ಮಾಡಲಿ ಅಂದ್ರೆ ನ್ಯಾಯಾಂಗ ನಿಂದನೆ ಆಗತ್ತೆ, ಅವಾಗ ಶಿಕ್ಷೆ ಆಗತ್ತೆ. ಅಷ್ಟು ಮಾತ್ರ ಎಲ್ರಿಗೂ ಗೊತ್ತಿದೆ. ತುಂಬಾ ಧನ್ಯವಾದಗಳು ಮನೋರಂಜನೆ ಅವರೇ, ನಮ್ಮ ಎಲ್ಲಾ ಕೇಳುಗರ ಪರವಾಗಿ.
0: ಥ್ಯಾಂಕ್ ಯು ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆಯ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
3: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ AC ಆಗ್ತಾ

0: ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ, ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, pmsuryaghar.gov.in.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
2: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಸ್ನೇಹಿತರೆ, ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 3:39:09. ಈ ಸಮಯದ ಕಾರ್ಯಕ್ರಮ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ನಮ್ಮ ಪ್ರಶ್ನೆಗಳಿಗೆ ನಿಮ್ಮ ಉತ್ತರವನ್ನು ತಲುಪಿಸುವಂತಹ ಕಾರ್ಯಕ್ರಮ. ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9480901013. ಈ ಸಂಖ್ಯೆಗೆ ನೀವು ನಮಗೆ ಸಂದೇಶವನ್ನು ಕಳುಹಿಸಿ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಳಿಸಬೇಕು. ಹಾಗಿದ್ರೆ ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮದ ಮೊಟ್ಟ ಮೊದಲ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಭಾರತೀಯ ಚಿತ್ರರಂಗದ ದುಬಾರಿ ಮತ್ತು ಬಹು ನಿರೀಕ್ಷಿತ ರಾಮಾಯಣ ಚಿತ್ರದ ನಿರ್ದೇಶಕರು ಯಾರು? ಭಾರತೀಯ ಚಿತ್ರರಂಗದ ದುಬಾರಿ ಮತ್ತು ಬಹು ನಿರೀಕ್ಷಿತ ರಾಮಾಯಣ ಅನ್ನುವ ಚಿತ್ರವನ್ನ ನಿರ್ದೇಶಿಸ್ತಾ ಇರೋರು ಯಾರು? ಚಿತ್ರ ಇನ್ನು ಬಿಡುಗಡೆ ಆಗಿಲ್ಲ, ಆದರೆ ಈ ಚಿತ್ರದ ನಿರ್ದೇಶನವನ್ನು ಯಾರು ಮಾಡ್ತಾ ಇದ್ದಾರೆ ಅಂತ ನೀವಂತೂ ತಿಳ್ಕೊಂಡಿರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಈ ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ. ಒಂದು ಹಾಡು ಯಾವ ಚಿತ್ರದಿಂದ ಬರ್ತಾ ಇದೆ? ಗೀತಾ ಚಿತ್ರದಿಂದ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಸಂಗೀತ ನೀಡಿದ್ದಾರೆ ಇಳೆಯರಾಜಾ.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ಅಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
3: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು

ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಕೇಳ್ತಾ ಇದ್ದೀರಾ? ಇದು ಆಕಾಶವಾಣಿ ಕನ್ನಡ ಕಾಮನಬಿಲ್ಲು 101.3 FM ರೈನ್ ಬೋನಲ್ಲಿ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ನಮ್ಮ ಪ್ರಶ್ನೆಗಳಿಗೆ ನಿಮ್ಮ ಉತ್ತರವನ್ನ ತಲುಪಿಸುವಂತಹ ಕಾರ್ಯಕ್ರಮ. ಹಿಂದಿನ ಪ್ರಶ್ನೆಯನ್ನ ಕೇಳಿದ್ವಿ, ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನಮ್ಮ ಕೇಳುಗರು ಕಳಿಸಿದ್ದಾರೆ. ನಮ್ಮ ಇನ್ಬಾಕ್ಸ್ ಅಂತೂ ಫುಲ್ ಆಗಿದೆ ಅಂತಾನೆ ಹೇಳಬಹುದು. ಹಾಗಾದರೆ ಸರಿಯಾದ ಉತ್ತರವನ್ನ ಕೊಟ್ಟಂತಹ ಮೊದಲಿಗರ ಹೆಸರನ್ನ ನೋಡೋಣ. ಜಯಶ್ರೀ ಸುನೀಲ್ ಅವರು ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ರಾಧಾಕೃಷ್ಣ ಅವರು ಚಲ್ಲಹಳ್ಳಿಯಿಂದ, ನೇತ್ರಾ ಅವರು ಕೆಂಗೇರಿಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಅರ್ಚನಾ ಪಾಟೀಲ್ ಕೊಪ್ಪಳದಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಿ. ಹಾಗೆ ಪ್ರಸನ್ನ ಕುಮಾರ್ ಅವರು ದಾವಣಗೆರೆಯಿಂದ, ಗೀತಾ ಜೋಶಿ ಕಲಬುರಗಿಯಿಂದ ಸಂದೇಶವನ್ನ ಸರಿಯಾಗಿ ಕಳಿಸಿದ್ದೀರಿ. ಹಾಗೆ ಚಂದ್ರಶೇಖರ್ ತಾವರೆಕೆರೆಯಿಂದ ಮುಂದಿನ ಸಂದೇಶ, ರಘುನಾರಾಯಣ್ ಬೆಂಗಳೂರಿನಿಂದ ಸರಿಯಾದ ಉತ್ತರ, ಹಾಗೆ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ನಮಿತ್ ಮಲ್ಹೋತ್ರಾ ಹೊನ್ನೂರು ಅಲಿ ಹನುಮಂತಪುರ ಜಗಳೂರು ತಾಲೂಕಿನ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಿ ಎನ್ ಲಕ್ಷ್ಮಣ ಅವರು ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗಜಾನನ ಭಟ್ ಬೋಳನಮಕ್ಕಿ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆ, ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರಂ ಬೆಂಗಳೂರು, ಹಾಗೆ ಸುಮಿತ್ರಾ ಅವರು ಸಂಡೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಸರಿಯಾದ ಉತ್ತರವನ್ನು ಕಳಿಸಿದಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಸರಿಯಾದ ಉತ್ತರ ಏನಾಗಿತ್ತು ಅಂತ ತಿಳ್ಕೊಳ್ಳುವಂತಹ ಸಮಯ. ಪ್ರಶ್ನೆ: ಭಾರತೀಯ ಚಿತ್ರರಂಗದ ದುಬಾರಿ ಮತ್ತು ಬಹುನಿರೀಕ್ಷಿತ ರಾಮಾಯಣ ಚಿತ್ರದ ನಿರ್ದೇಶಕರು ಯಾರು ಅನ್ನೋದಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ನಿತೇಶ್ ತಿವಾರಿ. ನಿತೇಶ್ ತಿವಾರಿಯವರು ಈ ಬಹುನಿರೀಕ್ಷಿತ ರಾಮಾಯಣ ಚಿತ್ರವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಕನ್ನಡದ ಹೆಮ್ಮೆ ನಟ ಯಶ್ ಅವರು ಸಹ ಈ ಚಿತ್ರದಲ್ಲಿ ರಾವಣನ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಹಾಗೆ ರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ಮಿಂಚ್ತಾ ಇದ್ರೆ, ಸೀತೆಯ ಪಾತ್ರದಲ್ಲಿ ನಟಿ ಸಾಯಿ ಪಲ್ಲವಿ ಅವರು ಮಿಂಚ್ತಾ ಇದ್ದಾರೆ. ಹಾಗಾಗಿ ಈ ಚಿತ್ರ ಭಾರತೀಯ ಚಿತ್ರ ಪ್ರೇಮಿಗಳನ್ನ ಮನಸ್ಸನ್ನು ಸೆಳೆದಿದೆ, ಹಾಗೆ ಅತಿ ಹೆಚ್ಚು ಕುತೂಹಲವನ್ನು ಮೂಡಿಸಿದೆ ಅಂತ ಅಂದರೆ ತಪ್ಪಾಗಲ್ಲ. ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಪ್ರಶ್ನೆಯನ್ನ ನೋಡುವ ಸಮಯ: ಶಂಕರ್ನಾಗ್ ನಿರ್ದೇಶಿಸಿದ ಮಾಲ್ಗುಡಿ ಡೇಸ್ ಧಾರಾವಾಹಿ ಯಾವ ಲೇಖಕರ ಕಥೆಗಳನ್ನು ಆಧರಿಸಿದೆ? ನಟ ಶಂಕರ್ನಾಗ್ ನಿರ್ದೇಶಿಸಿದ್ದ ಮಾಲ್ಗುಡಿ ಡೇಸ್ ಧಾರಾವಾಹಿ ಯಾವ ಲೇಖಕರ ಕಥೆಗಳನ್ನು ಆಧರಿಸಿದೆ ಅನ್ನೋದು ನಮ್ಮ ಕಾರ್ಯಕ್ರಮದ ಎರಡನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ. ಮುಂದಿನ ಹಾಡು ಬರ್ತಾ ಇದೆ. ಹುಡುಗಾಟ ಚಿತ್ರದಿಂದ ಜೆಸ್ಸಿ ಗಿಫ್ಟ್ ಹಾಗೂ ವಸುಂಧರಾ ದಾಸ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯ ಹಾಗೂ ಜೆಸ್ಸಿ ಗಿಫ್ಟ್ ಅವರ ಸಂಗೀತ.

ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ನಮ್ಮ ಪ್ರಶ್ನೆಗೆ ನಿಮ್ಮ ಸರಿಯಾದ ಉತ್ತರಗಳು ಬಂದು ತಲುಪಿದೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಂತವರ ಹೆಸರನ್ನ ನೋಡುವಂತಹ ಸಮಯ. ಎನ್ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಬಿಂದು ಪ್ರಕಾಶ್, ಹರೀಶ್ ಮಲ್ಲೇಶ್ವರ, ಚಂದ್ರಪ್ಪ ಉತ್ತರಹಳ್ಳಿ, ಬಾಬಾ ಕಲ್ಯಾಣ್ ಬೆಂಗಳೂರು, ವಾಸಿಂ ಜಗಳೂರು ತಾಲೂಕು, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರ, ಸಿದ್ದಲಿಂಗ ಮೂರ್ತಿ ಸಿರಿಗೆರೆ, ಚಂದ್ರಕಾಂತ್ ಹವಾಲ್ದಾರ್, ಶ್ರೀ ಲಕ್ಷ್ಮೀ ಗುರುರಾಜ್ ಟೆಲಿಕಾಂ ಲೇಔಟ್, ಅನಿಲ್ ಬಿಷ್ಟಣ್ಣನವರ್ ಶಮನೆವಾಡಿ, ಸುಬಾನ್ ಕೋರಿ ಹಂಪಸಾಗರದಿಂದ, ಹಾಗೆ ವಾಣಿಶ್ರೀ ಅವರು ಧಾರವಾಡದಿಂದ, ಬೂದಿಗೆರೆಯಿಂದ ಮುರಳಿ ಅವರು ಸಹ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದರೆ, ಮಹೇಶ್ ಹೊಸೂರು ಶಿಕಾರಿಪುರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಹ್ಯಾಬಿಲ್ ರಾಘವೇಂದ್ರ ಅಪರ್ಹುತ ಭದ್ರಾವತಿಯಿಂದಲೂ ಸಹ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ನಿಮ್ಮೆಲ್ಲರಿಗೂ ಸರಿಯಾದ ಉತ್ತರವನ್ನು ಕೊಟ್ಟಂತಹ ಇನ್ನೂ ಹಲವಾರು ನಮ್ಮ ಪ್ರೀತಿಯ ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆ ಆಗಿತ್ತು. ಶಂಕರ್ನಾಗ್ ಅವರು ನಿರ್ದೇಶಿಸಿದ್ದ ಮಾಲ್ಗುಡಿ ಡೇಸ್ ಧಾರಾವಾಹಿ ಯಾವ ಲೇಖಕರ ಕಥೆಗಳನ್ನು ಆಧರಿಸಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಆರ್ ಕೆ ನಾರಾಯಣ್ ಅವರ ಸಣ್ಣ ಕಥೆಗಳ ಸಂಕಲನದಿಂದ ಮಾಲ್ಗುಡಿ ಡೇಸ್ ಧಾರಾವಾಹಿಗೆ ಕಥೆಯನ್ನು ಅಳವಡಿಸಿಕೊಳ್ಳಲಾಗಿತ್ತು. ಸ್ನೇಹಿತರೆ, ಕಾರ್ಯಕ್ರಮದ ಕೊನೆಯ ಪ್ರಶ್ನೆ ಬರ್ತಾ ಇದೆ. ಕೊನೆಯ ಪ್ರಶ್ನೆ, ವಿಶ್ವದ ಅತಿ ಉದ್ದದ ದ್ವಿಪಥ ಸುರಂಗ ಮಾರ್ಗ ಯಾವುದು? ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯೋಚನೆ ಮಾಡಿ ಬರುವಷ್ಟರಲ್ಲಿ ಮತ್ತೊಂದು ಮ್ಯೂಸಿಕಲ್ ಸೂಪರ್ ಹಿಟ್ ಟ್ರ್ಯಾಕ್ ಬರ್ತಾ ಇದೆ. ನಿಮ್ಮೆಲ್ಲರಿಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿದ್ದೇವೆ. ಕೊನೆಯ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಂತಹ ಕೇಳುಗರ ಹೆಸರನ್ನು ನೋಡುವಂತಹ ಸಮಯ. ಕೀರ್ತನಾ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ, ಹಾಗೆ ರಾಧಾಕೃಷ್ಣ ಅವರು ಚಲ್ಲಹಳ್ಳಿಯಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಆಶಾ ಶ್ರೀನಿವಾಸ್ ಅವರು ಬಿನ್ನಿಪೇಟೆಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಲಕ್ಷ್ಮೀಕಾಂತ್ ನವಲೆರಟ್ಟಿಹಳ್ಳಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಸಮಯಾವಕಾಶದ ಅಭಾವ ಇತ್ತು ಅಂತ ಅನ್ಕೋತಾ ಇದ್ದೀನಿ. ಇಲ್ಲಾಂದ್ರೆ ನಮ್ಮ ಕೇಳುಗರು ಪ್ರಶ್ನೆಗಳನ್ನು ಉತ್ತರಗಳ ಸುರಿಮಳೆಯನ್ನೇ ನಮಗೆ ಸುರಿಸ್ತಾ ಇದ್ರು. ಸಮಯಾವಕಾಶ ಕಡಿಮೆ ಇದೆ, ಹಾಗಾಗಿ ಆದಷ್ಟು ಬೇಗ ಉತ್ತರವನ್ನು ಹೇಳ್ಬಿಡ್ತೀನಿ. ವಿಶ್ವದ ಅತಿ ಉದ್ದದ ದ್ವಿಪಥ ಸುರಂಗ ಮಾರ್ಗ ಯಾವುದು ಅನ್ನೋದು ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ಸೇಲಾ ಸುರಂಗ. ಸೇಲಾ ಸುರಂಗ ಮಾರ್ಗ ಅರುಣಾಚಲ ಪ್ರದೇಶದ ತೇಜ್ಪುರದಿಂದ ಚೀನಾ ಗಡಿಗೆ ಅಂಟಿಕೊಂಡಿರುವ ತವಾಂಗ್ ಅನ್ನುವ ಪ್ರದೇಶಕ್ಕೆ ಈ ಎರಡು ಜಿಲ್ಲೆಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಸೇಲಾ ಸುರಂಗ ಮಾರ್ಗ ಸರಿಯಾದ ಉತ್ತರ. ಸ್ನೇಹಿತರೇ, ಇಂದು ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆಗಳು ಹಾಗೂ ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. 4 ಗಂಟೆಗೆ ಸರಿಯಾಗಿ ಸಂದೇಶ್ ಟು ಸೋಲ್ಜರ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಸಾರವಾಗುತ್ತೆ. ಬೆಳಗಿನಿಂದ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜೆ ಸಿಂಧು. ಈಗ ಹೊರಡುವ ಸಮಯ, ನನಗೂ ಸಹ ಅನುಮತಿ ಕೊಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳ್ತಾ ಇದ್ದೇನೆ. ನಮಸ್ಕಾರ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು
1: ಟ್ಯೂನ್ ಮಾಡಿ.
3: ಸಂದೇಶ್ ಟು ಸೋಲ್ಜರ್ಸ್.
4: 4 ಬಜ್ಚುಕೆ ಆಯಿ ಸುಂತೆ ಆಕಾಶವಾಣಿ ಎಫ್ಎಂ ರೇನ್ಬೋ ಪರ್ ಅಬ್ ತಕ್ಕೆ ಮುಖ್ಯ ಸಮಾಚಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇ ಘೋಷಣಾ ಕಿ ಸರ್ಕಾರ ಪರೀಕ್ಷಾ ಪ್ರಶ್ನ ಪತ್ರ ಲೀಕ್ ಮಾಮಲೆ ಮೇ ಜಿಮ್ಮೇದಾರ ಲೋಗೋ ಕೋ ತ್ವರಿತ ಔರ್ ಕಡಿ ಸಜಾ ದಿಲಾನೆ ಕೆ ಲಿಯೇ ಫಾಸ್ಟ್ ಟ್ರ್ಯಾಕ್ ಅದಾಲತೆ ಸ್ಥಾಪಿತ ಕರೇಗಿ. ಆಶ್ವಾಸನ ದಿಯಾ ದೇಶ್ ಕೆ ಯುವಾಓಂ ಕಾ ಕಲ್ಯಾಣ ಔರ್ ಭವಿಷ್ಯ ಸರ್ವೋಪರಿ. ಸಂಸದೀಯ ಕಾರ್ಯಮಂತ್ರಿ ಕಿರೇನ್ ರಿಜಿಜು ನೇ ಕಹಾ ಸರ್ಕಾರ ಪರೀಕ್ಷಾ ಪ್ರಶ್ನ ಪತ್ರ ಲೀಕ್ ಸಹಿತ ಸಭಿ ಮಾಮಲೋ ಪರ್ ವಿಸ್ತೃತ ಚರ್ಚಾ ಕೆ ಲಿಯೇ ತಯಾರ್. ಸಂಸತ್ ಕೆ ದೋನೋ ಸದನೋ ಕಿ ಕಾರ್ಯವಾಹಿ ಪೇಪರ್ ಲೀಕ್ ಮಾಮಲೆ ಸಹಿತ ವಿಭಿನ್ನ ಮುದ್ದೋ ಪರ್ ವಿಪಕ್ಷ ಕೆ ಹಂಗಾಮೆ ಕೆ ಕಾರಣ ಕಲ್ ತಕ್ ಸ್ಥಗಿತ್. ಭಾರತ ಔರ್ ಸಂಯುಕ್ತ ಅರಬ್ ಅಮಿರಾತ್ ನೇ ಏಕ್ ದೂಸರೆ ಕೆ ದೇಶೋ ಮೇ ರಹನೆ ವಾಲೆ ಅಪ್ನೆ ನಾಗರಿಕೋ ಕಿ ಸುರಕ್ಷಾ ಗರಿಮಾ ಔರ್ ಕಲ್ಯಾಣ ಸುನಿಶ್ಚಿತ್ ಕರ್ನೆ ಕಿ ಪ್ರತಿಬದ್ಧತಾ ಕಿ ಪುಷ್ಟಿ ಕಿ. ಭಾರತೀಯ ರೈಲ್ವೆ ನೇ 440 ಕರೋಡ್ ರುಪೆ ಕಿ ಲಾಗತ್ ಸೆ ನಿಮ್ಪುರ ಪಶ್ಚಿಮ ಔಟರ್ ಕ್ಯಾಬಿನ್ ಔರ್ ದಕ್ಷಿಣ ಪೂರ್ವಿ ರೈಲ್ವೆ ಕೆ ಮಿದ್ನಾಪುರ್ ಕೆ ಬೀಚ್ ತೀಸರಿ ಲೈನ್ ಪರಿಯೋಜನಾ ಕೋ ಮಂಜೂರಿ ದೇ ದಿ ಹೈ. ಭಾರತ ಕಾ ಆಸಿಯಾನ್ ಮೇ ಆತಂಕವಾದ ಕೋ ಕತೈ ಬರ್ದಾಶ್ ನ ಕರ್ನೆ ಕಿ ನೀತಿ ಕಾ ಆಹ್ವಾನ್. ಭಾರತ ನೇ ಸಿಂಧು ಜಲ ಸಂಧಿ ಪರ್ ಸಂಯುಕ್ತ ರಾಷ್ಟ್ರ ಮೇ ಪಾಕಿಸ್ತಾನ್ ಕಿ ಟಿಪ್ಪಣಿಯೋ ಕೋ ಖಾರಿಜ್ ಕಿಯಾ, ಕಹಾ ಸೀಮಾ ಪಾರ್ ಆತಂಕವಾದ ಸಮಾಪ್ತ ಹೋನೆ ತಕ್ ಸಂಧಿ ರುಕಿ ರಹೇಗಿ. ಆಜ್ ರಾಷ್ಟ್ರೀಯ ಪ್ರಸಾರಣ ದಿವಸ್ ಹೈ. ಇಸೇ ದಿನ ವರ್ಷ 1927 ಮೇ ಮುಂಬೈ ಸೇ ದೇಶ್ ಕಾ ಪಹಲಾ ರೇಡಿಯೋ ಪ್ರಸಾರಣ ಶುರು ಹುವಾ ಥಾ. ಗುಜರಾತ್ ಔರ್ ಮಧ್ಯ ಮಹಾರಾಷ್ಟ್ರ ಕೆ ಕುಚ್ ಹಿಸ್ಸೋ ಮೇ ಆಜ್ ಮೂಸಲಾಧಾರ್ ಬಾರಿಷ್ ಕಾ ರೆಡ್ ಅಲರ್ಟ್. ಔರ್ ಕಾಮನ್ವೆಲ್ತ್ ಗೇಮ್ಸ್ ಆಜ್ ಸೇ ಸ್ಕಾಟ್ಲೆಂಡ್ ಕೆ ಗ್ಲಾಸ್ಗೋ ಮೇ ಶುರು ಹೋಂಗೆ. ಪ್ರತಿಯೋಗಿತಾ ಮೇ 125 ಭಾರತೀಯ ಖಿಲಾಡಿ ಹಿಸ್ಸಾ ಲೇಂಗೆ. ಯೇ ಥೇ ಅಬ್ ತಕ್ ಕೆ ಮುಖ್ಯ ಸಮಾಚಾರ.
3: ಯೇ ಆಕಾಶವಾಣಿ ಹೈ, ಪ್ರಸ್ತುತ ಹೈ ಹಮಾರಾ ವಿಶೇಷ ಕಾರ್ಯಕ್ರಮ ಸಂದೇಶ್ ಟು ಸೋಲ್ಜರ್ಸ್.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಗುಡ್ ಈವ್ನಿಂಗ್, ಶುಭ ಸಂಜೆ. ಪ್ರೀತಿಯ ಆತ್ಮೀಯ ಕೇಳುಗರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇದು ಕನ್ನಡ ಕಾಮನಬಿಲವು FM ರೇನ್ಬೋ. ಸಮಯ 5:03 ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಶುರು ಮಾಡುವಂತಹ ಸಮಯ. ಮಾತುಕತೆ, ಹಾಡುಗಳು, ಹರಟೆ ಎಲ್ಲವೂ ಇವತ್ತು ನಿಮ್ಮ ಜೊತೆಯಾಗುತ್ತೆ. ಎಲ್ಲಿ ಹೋಗದೆ ಕೇಳ್ತೇನೆ, ರೀಚ್ಯೂನ್ ಮಾಡಿರಿ. ಇದು ಕನ್ನಡ ಕಾಮನಬಿಲು. ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಬೆನಿದಯಾಲ್ ರವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಬಿಟ್ ಹಾಕು ಗುರು 83 ಚಿತ್ರದಿಂದ ಈ ಗೀತೆ ನಿಮ್ಮೆಲ್ಲರಿಗಾಗಿ ನಾನ್ ಸ್ಟಾಪ್ ಸಂಜೆಯಲ್ಲಿ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. 5:12 ಸಾಕ್ತಾ ಇದ್ದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಶರ್ಮಾ ಅವರ ಧ್ವನಿಯಲ್ಲಿ ಚಂದನ ಬೊಂಬೆಯ ಕಥೆಯನ್ನು ನೀವೆಲ್ಲರೂ ಕೇಳಿದ್ರಿ. ಅದು ಬರುವ ಚಿತ್ರದ ಗೀತೆ ಇದಾಗಿತ್ತು. ಅಪರ್ಣಾರವರು ಕೂಡ ಈ ಹಾಡಿಗೆ ಧ್ವನಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಮುಂದುವರಿಯುವಂತಹ ಸಮಯ, ಇನ್ನು ಯೋಚನೆ ಮಾಡಿರಿ, ಸಮುದ್ರದ ಆಳದಲ್ಲಿ ನೀವಿದ್ದೀರಿ ಅಂತ ಅಂದ್ಕೊಳ್ಳಿ. ಸಮುದ್ರದ ಆಳದಲ್ಲಿ ಎಲ್ಲ ಕಡೆ ಸುತ್ತಾಡ್ತಾ ಇದ್ದೀರಿ. ಸುತ್ತಾಡ್ತಾ ಸುತ್ತಾಡ್ತಾ ಬಣ್ಣ ಬಣ್ಣದ ಮೀನುಗಳೇನೋ ಕಾಣುತ್ತೆ, ಹೊಳೆಯುವಂತಹ ಬಂಡೆಗಳು ಕಾಣುತ್ತೆ. ಆದರೆ ಇದೆಲ್ಲದರ ನಡುವೆ ಈ ದೊಡ್ಡ ದೊಡ್ಡ ಬಂಡೆಗಳ ಮಧ್ಯೆ ಒಂದು ದೊಡ್ಡ ಕಟ್ಟಡ ಕಂಡರೆ ಯಾವ ರೀತಿ ಇರಬಹುದು ಅದರ ನಡುವೆ? ಇದೇನು ಹೊಸ ಹೋಟೆಲ್ ಇರಬಹುದಾ ಅಥವಾ ಅಕ್ವೇರಿಯಂ ಥರ ಇರಬಹುದಾ ಅಂತ ನೀವೆಲ್ಲ ಯೋಚನೆ ಮಾಡೋ ಅಷ್ಟರಲ್ಲಿ, ಇಲ್ಲ ಸಬ್ಮೇರಿನ್ ಏನಾದರೂ ಇರ್ಬೋದಾ ಅಂತ ಕೂಡ ತಲೆಗೆ ಬರ್ಬೋದು. ಆದರೆ ಅದು ಇದ್ಯಾವುದೂ ಅಲ್ಲ, ಅದು ಒಂದು ಡೇಟಾ ಸೆಂಟರ್. ಹೌದು, ನೀವು ಪ್ರತಿನಿತ್ಯ ಬಳಸುವಂತಹ ಇಂಟರ್ನೆಟ್ ಇದೆಯಲ್ಲ, ವಾಟ್ಸಪ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಅಥವಾ ಕ್ಲೌಡ್ ಸ್ಟೋರೇಜ್ ಇರ್ಬೋದು, ಅಥವಾ ಇತ್ತೀಚೆಗೆ ನಮ್ಮೆಲ್ಲರ ಜೀವನದಲ್ಲಿ ಒಂದು ರೀತಿಯಲ್ಲಿ ಭಾಗ ಆಗಿರುವಂತಹ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಯಲ್ಲ, ಇವೆಲ್ಲವೂ ಕೂಡ ಕೆಲಸ ಮಾಡುವಂತಹ ಸರ್ವರ್ಗಳು ಇನ್ನು ಮುಂದೆ ಸಮುದ್ರದ ಅಡಿಯಲ್ಲಿರಬಹುದು. ಕೇವಲ ಕಾಲ್ಪನಿಕ ಕಥೆಯನ್ನು ಹೇಳ್ತಾ ಇದ್ದೀನಿ, ಯಾವುದೋ ಸೈನ್ಸ್ ಫಿಕ್ಷನ್ ಚಿತ್ರದ ಕಥೆಯನ್ನು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ. ಇದು ಖಂಡಿತವಾಗಲೂ ನಿಜವಾಗುವಂತಹ ಸಂದರ್ಭ ಬಂದಿದೆ, ಇನ್ಫ್ಯಾಕ್ಟ್ ನಿಜ ಆಗಿದೆ. ಇದರ ಬಗ್ಗೆ ಮಾತಾಡ್ತಾ ಸಾಗೋಣ, ಕೇಳ್ತೀನಿ, ರಿಚೀವ್ ಮಾಡಿರಿ. ಇದು ಕನ್ನಡಕ ಬಿಲೋ ಎಫ್ ಎಂ ಬ್ರೈನ್ ಬೋ, ಸುಬ್ರಹ್ಮಣ್ಯ ಜಯಂತ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಮತ್ತೆ ಎಲ್ಲ ಕೇಳುಗರಿಗೂ ಶುಭ ಸಂಜೆ ಅಂತ ಹೇಳ್ತಾ ಇನ್ನೀಗ ಮೂಡಿ ಬರ್ತಾ ಇದೆ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ನೀನೇ ಕಾರಣ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: do Non-Stop Sanjay. Non-Stop Sanjay. Non-Stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: Non-Stop Sanjay.
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದು ಕನ್ನಡ ಕಾವನ ಬೆಲು 5:24 ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಸಂದೇಶವನ್ನು ಕಳಿಸ್ತಿರುವಂತಹ ರಾಘವೇಂದ್ರ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ನಿಮ್ಮ ಪ್ರೀತಿಯ ಸಂದೇಶಕ್ಕೆ. ಏನು ಸಮುದ್ರದಲ್ಲಿ ಈಜಾಡ್ತಿರ್ತೀರಾ, ಈಜಾಡ್ತಾ ಈಜಾಡ್ತಾ ಸಡನ್ ಆಗಿ ಒಂದು ಬಿಲ್ಡಿಂಗ್ ಕಾಣಿಸುತ್ತೆ, ಇದು ಡೇಟಾ ಸೆಂಟರ್ ಅಂತ ಹೇಳಿದೆ. ಡೇಟಾ ಸೆಂಟರ್ನ ಸಮುದ್ರದ ಅಡಿಯಲ್ಲಿ ಯಾಕೆ ಇಡಬೇಕು ಅನ್ನೋದು ಮೊದಲನೇ ಪ್ರಶ್ನೆ ಬಹುಶಃ ನಿಮ್ಗೆ ಬಂದಿರುತ್ತೆ. ಅದಕ್ಕಿಂತ ಮುಂಚೆ ಈ ಡೇಟಾ ಸೆಂಟರ್ ಅಂದ್ರೆ ಏನು ಸ್ನೇಹಿತರೆ, ಮೊದಲು ಈ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ. ನಾವು ಮೊಬೈಲ್ನಲ್ಲಿ ಒಂದು ಫೋಟೋ ತೆಗೆದು ಗೂಗಲ್ ಫೋಟೋಸ್ಗೆ ಅಪ್ಲೋಡ್ ಮಾಡ್ತೀವಿ ಅಂದ್ಕೊಳ್ಳಿ, ಈ ಫೋಟೋಗಳಿಗೆ ಎಲ್ಲಿ ಹೋಗುತ್ತೆ ಯಾವತ್ತಾದರೂ ಯೋಚನೆ ಮಾಡಿದಿರಾ? ಯೂಟ್ಯೂಬ್ನಲ್ಲಿ ಒಂದಿಷ್ಟು ವೀಡಿಯೋಗಳನ್ನು ನೋಡ್ತೀವಿ, ಈ ವಿಡಿಯೋಗಳು ಎಲ್ಲಿ ಸ್ಟೋರ್ ಆಗಿರುತ್ತೆ, ಎಲ್ಲಿಂದ ಬರುತ್ತೆ, ಯಾವುದೋ ಒಂದು ಮೋಡದಲ್ಲಿರುತ್ತೆ, ಕ್ಲೌಡಲ್ಲಿರುತ್ತೆ ಅಂತ ಹೇಳಿ ಸಹಜವಾಗಿ ಎಲ್ಲರೂ ಹೇಳ್ತಾ ಇರ್ತಾರೆ. ಯಾವ ಮೋಡ ಇದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಅದು ಮೋಡ ಅಲ್ಲ, ಸಾವಿರಾರು ಕಂಪ್ಯೂಟರ್ಗಳು ಇರುವಂತಹ ಒಂದು ದೊಡ್ಡ ಕಟ್ಟಡ. ಒಂದು ರೀತಿಯಲ್ಲಿ ಇದನ್ನು ಲೈಬ್ರರಿ ಅಂತ ಕರಿಬಹುದು, ಇದನ್ನು ಡಿಜಿಟಲ್ ಗ್ರಂಥಾಲಯ ಅಂದರೆ ಬಹುಶಃ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ಕಾರಣ ಏನು ಅಂದರೆ ಗ್ರಂಥಾಲಯಗಳ ಥರನೇ ಪುಸ್ತಕಗಳಿರೋದಿಲ್ಲ, ಅದರ ಬದಲಾಗಿ ಮಾಹಿತಿಗಳನ್ನು ಈ ಒಂದು ಕಂಪ್ಯೂಟರ್ಗಳಲ್ಲಿ ಸ್ಟೋರ್ ಮಾಡಿರಲಾಗುತ್ತೆ. ಅಂತಹ ಒಂದು ಪ್ರಪಂಚ ಇದು. ಲೈಬ್ರರಿಗಳ ಬದಲಿಗೆ ಸಾವಿರಾರು ಸರ್ವರ್ಗಳು, ಲೈಬ್ರರಿಯನ್ಗಳ ಬದಲಿಗೆ ಸಾವಿರಾರು ಸರ್ವರ್ಗಳು ಇಲ್ಲಿ ಕೆಲಸ ಮಾಡುತ್ತೆ. ಪ್ರಪಂಚದ ಕೋಟ್ಯಾಂತರ ಜನರು ಒಂದೇ ಸಮಯದಲ್ಲಿ ಇವೆಲ್ಲವನ್ನು ಬಳಸ್ತಿರ್ತಾರೆ. ಹೀಗಾಗಿ ಸರ್ವರ್ಗಳಿರುತ್ತಲ್ಲ, ಈ ಸರ್ವರ್ಗಳು ನಿರಂತರವಾಗಿ ಕೆಲಸ ಮಾಡ್ತಾನೆ ಇರುತ್ತೆ. ಈ ಕೆಲಸ ಮಾಡೋದರ ಮಧ್ಯೆ ಒಂದು ದೊಡ್ಡ

ಅಂತ ಸಮಸ್ಯೆ ಇದೆ. ಸಮಸ್ಯೆ ಏನು ಅಂತ ಹೇಳಿದ್ರೆ, ನಿರಂತರವಾಗಿ ನಾವೊಂದು ಮೊಬೈಲ್ನೋ ಕಂಪ್ಯೂಟರ್ನೋ ಬಳಸ್ತಾ ಇದ್ರೆ ಏನಾಗುತ್ತೆ, ಸಹಜವಾಗಿ ಅದು ಬಿಸಿಯಾಗಿ ಹೋಗುತ್ತಲ್ಲ. ಅದೇ ಥರ ಈ ಒಂದು ಸರ್ವರ್ಗಳು 24 ಗಂಟೆಗಳ ಕಾಲ 365 ದಿನ ಇಷ್ಟೆಲ್ಲ ಡೇಟಾಗಳನ್ನು ಸಂಗ್ರಹಿಸ್ತಾ ಅದನ್ನು ನೋಡುವಂತಹ ಜನರವರೆಗೂ ತಲುಪಿಸ್ತಾ ಇರುತ್ತಲ್ಲ, ಇದು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಯಾಗುತ್ತೆ. ಇದರ ಬಿಸಿಯನ್ನು ತಡೆಯೋದು ಒಂದು ರೀತಿಯಲ್ಲಿ ಮುಖ್ಯ ಅವಶ್ಯಕ. ಕಾರಣ ಏನು ಅಂತ ಹೇಳಿದ್ರೆ, ಇದು ಯಾವಾಗ ಕೂಲ್ ಆಗಿರುತ್ತೋ ಅವಾಗ ಮಾತ್ರ ವರ್ಕ್ ಆಗೋದಕ್ಕೆ ಸಾಧ್ಯ, ಇಲ್ಲ ಅಂದರೆ ವರ್ಕ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಒಂದು ಡೇಟಾಗಳನ್ನು ಸ್ಟೋರ್ ಮಾಡೋದಕ್ಕಿಂತ ಈ ಡೇಟಾನ ಸ್ಟೋರ್ ಮಾಡುವಂತಹ ಜಾಗವನ್ನು ತಂಪಾಗಿಡ್ಲಿಕ್ಕೇ 40% ವಿದ್ಯುತ್ ಬೇಕಾಗತ್ತಂತೆ. ಅಂದರೆ ಯಾವುದಾದ್ರೂ ಒಂದು ಡೇಟಾವನ್ನು ಸ್ಟೋರ್ ಮಾಡೋದಕ್ಕೆ ಎಷ್ಟು ಬೇಕೋ ಅದರ 40% ವಿದ್ಯುತ್ ಶಕ್ತಿ ಕೇವಲ ಆ ಡೇಟಾ ಇಟ್ಟಿರುವಂತಹ ಜಾಗವನ್ನು ತಂಪಾಗಿಡೋದಕ್ಕೆ ಬಳಸಲಾಗುತ್ತೆ. ಇಲ್ಲೇ ಶುರುವಾಗೋದು ಸಮಸ್ಯೆ. ಈ ಸಮಸ್ಯೆಯನ್ನು ಸರಿ ಮಾಡ್ತಾ ಇರೋದು ಹೇಗೆ, ಅದರ ಬಗ್ಗೆ ಕೂಡ ಮಾತಾಡೋಣ. ಕೇಳ್ತಾನೆ, ರೀಚ್ ಮಾಡಿರಿ, ಬರಲಿ ನಿಮ್ಮ ಸಂದೇಶಗಳು. ನಮ್ಮ ವಾಟ್ಸಪ್ ಸಂಖ್ಯೆ 9481013 ಕೇಳ್ತಾನೆ, ರೀಚ್ ಮಾಡಿರಿ. ಇದು ನಾನ್ ಸ್ಟಾಪ್ ಸಂಜಯ್, ನೀವು ಕೇಳ್ತಾ ಇರೋದು ಕನ್ನಡ ಕಾಮನ ಬಿಲ್ಲು. ಸೋನು ನಿಗಮ್ರವರ ಧ್ವನಿಯಲ್ಲಿ ಬಾಣದಾರಿಯಲ್ಲಿ ಚಿತ್ರದಿಂದ ಮೂಡಿ ಬರ್ತಾ ಇದೆ ನಿನ್ನನ್ನು ನೋಡಿದ ನಂತರ ಜೀವಕ್ಕೆ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
3: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ

ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬೆಲ್ ಎಫ್ ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ನಮ್ಮ ಕತೆ ಶುರು ಚಿತ್ರದಿಂದ, ನಮ್ಮ ಕತೆ ಶುರುವಾಗೋದಿಲ್ಲಿಂದ ಹಾಡು ಚಂದನ್ ಶೆಟ್ಟಿರವರ ಧ್ವನಿಯಲ್ಲಿ ನಿಮ್ಮೆಲ್ಲರಿಗಾಗಿ ಮೂಡಿ ಬಂತು. ಇನ್ನು ಈ ಕ್ಲೌಡ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಈ ಡೇಟಾ ಸೆಂಟರ್ಗಳಾಗಿ ಡೇಟಾ ಸ್ಟೋರೇಜ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಡೇಟಾ ಸ್ಟೋರೇಜ್ಗಳು ಅತ್ಯಂತ ಹೆಚ್ಚಿನ ವಿದ್ಯುತ್ತನ್ನು ಬಳಸುತ್ತೆ. ಅದರಲ್ಲೂ ಈ ಡೇಟಾಗಳನ್ನು ಸ್ಟೋರ್ ಮಾಡೋದಕ್ಕಿಂತ ಈ ಡೇಟಾಗಳ ಸ್ಟೋರ್ ಮಾಡುವಂತಹ ಈ ಒಂದು ಸರ್ವರ್ಗಳನ್ನು ತಂಪಾಗಿಡೋದಕ್ಕೇ ಅತ್ಯಂತ ಹೆಚ್ಚಿನ ವಿದ್ಯುತ್ತನ್ನು ಬಳಸಲಾಗುತ್ತೆ ಅಂತ ಮಾತಾಡ್ತಾ ಇದ್ವಿ. ಹಾಗಾದರೆ ಇದಕ್ಕಾಗಿ ಏನು ಮಾಡಬಹುದು ಅನ್ನುವಂಥ ಪ್ರಶ್ನೆಗಳೊಂದಿಗೆ ವಿಜ್ಞಾನಿಗಳಿದ್ದಾಗ ಅವ್ರಿಗೆ ಹೊಳೆದಿದ್ದೆ, ಪ್ರಕೃತಿಯನ್ನೇ ಕೂಲಿಂಗ್ ಸಿಸ್ಟಮ್ ಆಗಿ ಬದಲಾಯಿಸಿದ್ರೆ ಬಹುಶಃ ಅತ್ಯಂತ ಹೆಚ್ಚಿನ ವಿದ್ಯುತ್ತನ್ನು ನಾವು ಉಳಿಸಬಹುದು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಆರಂಭ ಆಯಿತು ನೀರಿನೊಳಗಿನ ಈ ಡೇಟಾ ಸೆಂಟರ್ಗಳ ಕಥೆ. ಸಮುದ್ರದ ಆಳಕ್ಕೆ ಹೋದಂತೆ ನೀರು ಹೆಚ್ಚು ತಂಪಾಗಿರುತ್ತೆ. ಹಾಗಾಗಿ ಈ ತಂಪಾದ ನೀರನ್ನೇ ಸರ್ವರ್ಗಳನ್ನು ತಂಪಾಗಿಸಲು ಬಳಸಿದ್ರೆ ಹೇಗೆ ಅನ್ನುವಂತಹ ಒಂದು ಪ್ರಶ್ನೆ ಮೊದಲಿಗೆ ಶುರುವಾಯಿತು. ವಿಶೇಷವಾಗಿ ತಯಾರಿಸಿದಂತಹ ಜಲ ನಿರೋಧಕ ಕಂಟೈನರ್ಗಳಲ್ಲಿ ಈ ಸರ್ವರ್ಗಳನ್ನು ಅಳವಡಿಸಲಾಗುತ್ತೆ, ಸರ್ವರ್ಗಳನ್ನು ಇಡಲಾಗುತ್ತೆ. ತದನಂತರ ಅವುಗಳನ್ನು ಸಮುದ್ರದ ತಳದಲ್ಲಿ ಇಡಿಸಲಾಗುತ್ತೆ. ಭೂಮಿಯಿಂದ ವಿದ್ಯುತ್ತು ಹಾಗೆ ಇಂಟರ್ನೆಟ್ ಸಂಪರ್ಕವನ್ನು ನೀಡಿ ಈ ರೀತಿಯಲ್ಲಿ ದೊಡ್ಡ ಏರ್ ಕಂಡೀಷನ್ಗಳ ಅಗತ್ಯವೇ ಇರದೆ ಪ್ರಕೃತಿಯೇ ಒಂದು ಉಚಿತವಾದಂತಹ ಕೂಲಿಂಗ್ ವ್ಯವಸ್ಥೆಗಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಹೇಗಿದೆ ಈ ಯೋಚನೆ, ಆಲೋಚನೆ? ಸಂದೇಶವನ್ನು ಕಳಿಸ್ತಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಅನುಷ್ಠರವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹೌದು, ಮೊಬೈಲ್ ಕ್ಲೌಡ್ಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ, ಆದರೆ ಇದೊಂದು ಲೈಬ್ರರಿಯಂತೆ, ಇದೊಂದು ಕಚೇರಿಯಂತೆ ಅನ್ನೋದು ಅತ್ಯಂತ ವಿಶೇಷ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ನಿಮ್ಮೆಲ್ಲ ಸಂದೇಶಗಳು ಕೂಡ ಬರಲಿ. ನಮ್ಮ ವಾಟ್ಸಪ್ ಸಂಖ್ಯೆ 9408013. ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ವೆಲ್ಯೂ. ಇನ್ನೀಗ ಅನುಷಾರಗೋಸ್ಕರ ಮೂಡಿ ಬರ್ತಾ ಇದೆ ಮುಂದಿನ ಗೀತೆ.
1: ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ನಂಬರ್ ಬೆಳಗ್ಗೆ
2: ಹಲೋ
1: ಹಲೋ ಯಾರ ನೀನು ಮರೆಯಾ?

0: ಯಾವ ನನ್ನ ಮಗನು ಸುಖವಾಗಿ ನಿದ್ರೆ ಮಾಡೋಕ್ಕೂ ಬಿಡಲ್ಲ. ಹಲೋ, ಯಾರು?
1: ನಮಸ್ತೆ ಸರ್, ಗುಡ್ ಮಾರ್ನಿಂಗ್ ಸರ್. ಸರ್ ಬರ್ತಾ ಇದ್ದೀನಿ ಸರ್, ಇಲ್ಲೇ ಸರ್ಕಲ್ ಇದ್ದೀನಿ ಸರ್, 2 ನಿಮಿಷ ಬಂದ್ಬಿಡ್ತೀನಿ. ನಿಜವಾಗ್ಲು ಸರ್, ನಿಜವಾಗ್ಲು.

0: ಓ, ಈ ಮೊಬೈಲ್ಗಳಿಲ್ಲದೆ ಬದುಕೋಕೆ ಆಗಲ್ಲ. ಹಲೋ, ಹಾಯ್ ಸ್ವೀಟಿ, ಹೇಗಿದ್ಯಾ? ವೇರ್ ಆರ್ ಯು ಡಾರ್ಲಿಂಗ್?
1: ದೇವಸ್ಥಾನದಲ್ಲಿದ್ದೀನಿ ರೀ, ಬರೋದು ಸ್ವಲ್ಪ ಲೇಟ್ ಆಗುತ್ತೆ.
2: ಎಲ್ಲ ಮೊಬೈಲ್ ಮೈ ಮೇ.

ಇದು ಕನ್ನಡ ಕಾಮನ ಬಿಲು ಎಫ್ ಎಂ ರೈನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. 5:50 ವಿದ್ಯುತ್ ಉಳಿತಾಯದ ಬಗ್ಗೆ ಮಾತಾಡ್ತಾ ಇದ್ವಿ, ಎಷ್ಟೆಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು. ಹರಿಹರನ್ರವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ವಿಜ್ಞಾನ ನಗರದಿಂದ. ಹಾಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ನಂಬರ್ ರನ್ನಿಂಗ್ 1002 ಇಂದ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಸಂದೇಶ ಬಂದಿದೆ ನಂಬರ್ ರನ್ನಿಂಗ್ 803. ನಿಮ್ಮ ಸಂದೇಶಗಳ ಜೊತೆ ನಿಮ್ಮ ಹೆಸರನ್ನು ಕೂಡ ಕಳಿಸಿ, ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದುವರಿಯುವಂತಹ ಸಮಯ. ಹೀಗೆ ಡೇಟಾ ಸೆಂಟರ್ಗಳನ್ನು ಸಮುದ್ರದ ಆಳದಲ್ಲಿ ಇಳಿಸುವಂತಹ ಪ್ರಯತ್ನದಲ್ಲಿ ವಿಜ್ಞಾನಿಗಳಿದ್ದಾರೆ. ಅಷ್ಟೇ ಅಲ್ಲದೆ ಒಂದಿಷ್ಟು ಡೇಟಾ ಸೆಂಟರ್ಗಳು ಇದಾಗಲೇ ನೀರಿನ 30 ಅಡಿ ಆಳಕ್ಕೆ ಇಳಿಯೋದಷ್ಟೇ ಅಲ್ಲದೆ ಈ ಒಂದು ಆಫೀಸ್ಗಳಿಗೆ ಅಥವಾ ಈ ಒಂದು ಡೇಟಾ ಸೆಂಟರ್ಗಳಿಗೆ ಯಾರೂ ಪ್ರತಿದಿನ ಹೋಗಬೇಕಾಗಿಲ್ಲ, ಯಾವ ಮೇಂಟೆನೆನ್ಸ್ ಕೂಡ ಬೇಕಾಗಿಲ್ಲ. ಇವೆಲ್ಲವನ್ನು ನೆಲದಿಂದಲೇ ಕಂಟ್ರೋಲ್ ಮಾಡಲಾಗುತ್ತೆ. ವರ್ಷಾನುವರ್ಷಗಟ್ಟಲೆ ಇವುಗಳು ನೀರಿನಲ್ಲೇ ವರ್ಕ್ ಆಗುತ್ತೆ. ಇಲ್ಲಿ ಅತ್ಯಂತ ಉಪಯುಕ್ತವಾಗಿರೋದು ಇದಾಗಲಿ ನಾವು ಮಾತಾಡಿದ್ವಿ, ಅತ್ಯಂತ ಕಮ್ಮಿ ವಿದ್ಯುತ್ ಬಳಕೆ ಬೇಕಾಗುತ್ತೆ, ಕೂಲಿಂಗ್ ಎಕ್ವಿಪ್ಮೆಂಟ್ಗಳು ಬೇಕಾಗೋದಿಲ್ಲ. ಒಂದು ರೀತಿಯಲ್ಲಿ ನಾವು ಹೊರಹಾಕುವಂತಹ ಕಾರ್ಬನ್ ಫುಟ್ಪ್ರಿಂಟ್ ಕೂಡ ಇದರಿಂದ ಕಮ್ಮಿ ಆಗುತ್ತೆ, ಎನರ್ಜಿ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಹೇಳ್ತಾ ಹೊರಟ್ರೆ ಬಹಳಷ್ಟು ವಿಚಾರಗಳಿದೆ. ಇದೆಲ್ಲವನ್ನು ಕೇಳ್ತಾ ಕೇಳ್ತಾ ನಮ್ಮ ತಂತ್ರಜ್ಞಾನದ ಮುಂದಿನ ಆಯಾಮ ಹೇಗಿರಬಹುದು ಕೃತಕ ಬುದ್ಧಿಮತ್ತೆಯೊಂದಿಗೆ ಅಂತ ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ನಾನಿದ್ದೀನಿ. ನಿಮ್ಗೇನಿಸುತ್ತೆ, ನಿಮ್ಮ ಸಂದೇಶಗಳನ್ನು ಕಳಿಸ್ಕೊಡಿ. ಈ ಎಲ್ಲ ವಿಚಾರಧಾರೆಗಳೊಂದಿಗೆ ಈ ಹೊತ್ತಿನ ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮನ ಕೊನೆ ಮಾಡುವಂತಹ ಸಮಯ. ಇನ್ನೆರಡು ಗೀತೆಗಳು ಈ ಹೊತ್ತು ಮೂಡಿಬರಲಿದೆ. ಸಮಯ ಆಗಿದೆ 5:52, ಸಮಯ ಓಡ್ತಾ ಇದೆ. ಕೇಳ್ತಾನೆ ರಿಚನ್ ಮಾಡ್ರಿ ಕನ್ನಡ ಕಾಮನ ಬಿಲು ಎಫ್ ಎಂ ರೈನ್ಬೋ. ನಾನು ನಿಮ್ಮೆಲ್ಲರನ್ನ ಮತ್ತೊಮ್ಮೆ ಭೇಟಿ ಆಗ್ತೀನಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಇದು ಕನ್ನಡ ಕಾಮನ ಬಿಲು ಎಫ್ ಎಂ ರೈನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾರ್ಸ್.

0: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ಅಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?

0: ಮಾಡ್ಲಿ?
1: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
0: ಎಫ್ ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
3: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
5: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
6: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
5: ಪ್ರತಿದಿನ ಮಧ್ಯಾಹ್ನ 3:00 ಹೊಂಬಿಸಿಲು.
6: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: This is Akashvani, the news read by Abhishek Mukhopadhyay. Union Minister Dr. Jitendra Singh has appealed to the protesting students of the NEET paper leak issue to come for talks, saying government is ready for discussions on all issues. Talking to media, the minister said that in the last 24 hours, as many as 4 offers were made to the student representatives of the ongoing protest for a dialogue. He gave a standing invitation for discussions to the protesting youth, adding that Union Minister J.P. Nadda and he will be present to the dialogue. He also informed that the talks can be held with an open mind at the residence of Union Minister J.P. Nadda or at his office. He added that without a dialogue, a solution will not be found. Prime Minister Narendra Modi announced that the centre will set up fast-track courts to ensure swift and stringent punishment for those involved in paper leaks and asserted that protecting students' future remains the government's top priority. In a social media post, the Prime Minister said that nothing is more important than the welfare and future of the youth of the country. His statement comes amid ongoing student protests at Delhi's Jantar Mantar over the NEET paper leak case. The Prime Minister said he has directed the concerned authorities and officials to take all necessary steps in this regard. Both the Houses of Parliament have been adjourned for the day following the opposition protest over various issues, including the NEET paper leak case and student protests. Meanwhile, Parliamentary Affairs Minister Kiran Rijiju appealed to the opposition parties, particularly the Congress, to cooperate in holding a discussion on the NEET paper leak issue. He added that the government has already conveyed its willingness to hold a discussion on the issue in both houses as per the date and duration desired by the opposition. Mr. Rijiju appealed to the Congress party not to impose conditions, stating that such conditions may be seen as an attempt to avoid discussion. Union Minister and Leader of the House, Jagat Prakash Nadda, criticized the opposition, terming its conduct as highly irresponsible. He alleged that the opposition neither wants a discussion nor is willing to allow the House to function. Leader of the opposition, Mallikarjun Kharge, demanded the resignation of the Union Education Minister, saying that without his resignation, the discussion will not happen. He said that Congress is not shying away from discussion. Delhi police has clarified that the powers of detention granted under the National Security Act, NSA, to the Delhi Police Commissioner is not new, as it is a routine extension or a renewal of powers. In a statement, the Delhi police said this order is issued every 3 months and the present renewal was issued on 7th of July for the period 19 July to 18th October this year. He said the renewal was issued well before the commencement of the students' protests. President Draupadi Murmu has arrived in Bucharest, Romania today on the final leg of a three-nation visit. After arrival at the Cotroceni Palace, President Murmu accorded a guard of honor. During her visit, she will hold delegation-level talks with her Romanian counterpart, Nico Șordan. Several MOUs will be signed after the talks. The President of Romania and the First Lady will host a state dinner in honor of President Murmu tonight. India Today stressed that international waterways must remain safe and unblocked and call for dialogue and diplomacy to end the West Asia conflict. Addressing the 21st East Asia Summit, EAS, in Manila, External Affairs Minister Dr. S. Jaishankar said that attacks on seafarers, civilian shipping or infrastructure cannot be condoned under any circumstance. The minister said that the global order is uncertain and volatile, where interdependence and common interest coexist with competitiveness and rivalries. He also highlighted that the world economy is reeling under the impact of multiple conflicts. Dr. Jaishankar underlined India's commitment to ASEAN centrality, regional stability, and the realization of a free, open, and prosperous Indo-Pacific. In badminton, Indian shuttler PV Sindhu's campaign at the China Open Super 1000 came to an end after she suffered a defeat against China's Chen Yufei in the women's singles round of 16. In men's cricket, Zimbabwe were 108 for 5 in 17 overs against India in the first T20 international of the three-match series in Harare when reports last came in. Earlier, India won the toss and elected to field. And that is the end of this news bulletin.
2: ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ. ಸಮಯ ಆಗಿದೆ 6:10. ಇನ್ನೀಗ ಕೇಳೋಣ ಕನ್ನಡ ರತ್ನ ಭಂಡಾರ.
3: ಕನ್ನಡ ರತ್ನ ಭಂಡಾರ, ಕನ್ನಡ ಸಾಹಿತ್ಯದ ನವೋದಯದ ಪ್ರಮುಖರು ಸಿದ್ದಯ್ಯ ಪುರಾಣಿಕರು. ಕೊಪ್ಪಳ ಯಲಬುರ್ಗಾ ಮೂಲ, ತಂದೆ ಕಲ್ಲಿನಾಥ ಶಾಸ್ತ್ರಿಗಳು, ಅಜ್ಜ ಚನ್ನಕವಿ, ಅಪಾರ ಪಾಂಡಿತ್ಯವನ್ನು ಹೊಂದಿದ್ದವರು. ಸಾಂಸ್ಕೃತಿಕ ಸಾಹಿತ್ಯಿಕ ಸಂಗತಿಗಳೇ ಇವರ ಮನೆತನದ ಆಸ್ತಿ. ವಚನಗಳು, ಕಾವ್ಯ, ಮಕ್ಕಳ ಸಾಹಿತ್ಯ, ನಾಟಕ ಬರೆದರು ಸಿದ್ದಯ್ಯ ಪುರಾಣಿಕರು. ಕಾವ್ಯಾನಂದ ಕಾವ್ಯನಾಮ. ತಹಶೀಲ್ದಾರಾಗಿ, ಕಲೆಕ್ಟರ್ ಆಗಿ, ಜಿಲ್ಲಾಧಿಕಾರಿಗಳಾಗಿ, ಕಮಿಷನರ್ ಆಗಿ ಜನಪರ ಕಾರ್ಯಗಳನ್ನು ಮಾಡಿದರು ಸಿದ್ದಯ್ಯ ಪುರಾಣಿಕರು. ಅವರು ಸದಾ ಹೇಳ್ತಾ ಇದ್ದದ್ದು, ಮಾನವ ಜನ್ಮ ದೊಡ್ಡದು ಅಂತ. ಈಗ ಕೇಳೋಣ ಕಾವ್ಯಾನಂದರ, ಸಿದ್ದಯ್ಯ ಪುರಾಣಿಕರ ಧ್ವನಿ.
4: ಮಾನವ ಜನ್ಮ ದೊಡ್ಡದಾಗಿರುವುದು ಮನದ ಮಹಿಮೆಯಿಂದ. ಜಗವ ಸುತ್ತಿಹುದು ನಿನ್ನ ಮಾಯೆ ನೋಡಯ್ಯ, ನಿನ್ನ ಸುತ್ತಿಹುದು ನನ್ನ ಮನ ನೋಡಯ್ಯ ಎಂದು ಸಾರಿಲ್ಲವೇ ಬಸವಣ್ಣನವರು. ಮನ ಘನಮನವಾದರಂತೂ ಮಾನವ ಮಹಾಮಾನವನಾಗುತ್ತಾನೆ. ಆದ್ದರಿಂದ ಮಾನವ ಜನ್ಮವೆಂದರೆ ಇಹದಲ್ಲಿ ಮನದ ವಿಕಾಸಕ್ಕಾಗಿ ಮಾನವನು ಕೈಗೊಳ್ಳುವ ಸಾಧನ ಯಾತ್ರೆ ಎಂದು ನನ್ನ ನಂಬಿಕೆ. ತನುವಿನ ಆರೋಗ್ಯ ಮನದ ಆರೋಗ್ಯಕ್ಕೆ ಮೂಲಾಧಾರ, ತನುವಿನ ಶಕ್ತಿ ಮನದ ಶಕ್ತಿಗೆ ಬುನಾದಿ. ಆದರೆ ಕಾಲ, ದೇಶ, ಪರಿಸರ, ಆನುವಂಶಿಕತೆ, ಧಾರ್ಮಿಕ ಭಾವನೆಗಳು, ಜನಾಂಗೀಯ ಮೂಢನಂಬಿಕೆಗಳು, ಕೌಟುಂಬಿಕ ಶ್ರದ್ಧೆಗಳು, ಭೌಗೋಳಿಕ ವೈಲಕ್ಷಣ್ಯಗಳು, ವಾತಾವರಣದ ವಿಷಮತೆಗಳು ಇತ್ಯಾದಿಗಳ ಬಂಧನಗಳನ್ನು ಹರಿದು ಭಾರವನ್ನು ಬಿಸಾಡಿ ಮಿತಿಗಳನ್ನು ಅತಿಕ್ರಮಿಸಿ ಔನ್ನತ್ಯಕ್ಕೆ ಏರುವುದು ಮನದ ಶಕ್ತಿಯ ವಿಕಾಸದಿಂದ ಮಾತ್ರ ಸಾಧ್ಯವೆಂದು ನಾನು ಹೇಳಿದರೆ ತಪ್ಪಾಗಲಾರು. ಮನೋವಿಕಾಸವು ಸ್ವಪ್ರೇರಿತವೂ ಹೌದು, ಇಚ್ಛಾಜ್ಞಾನ ಕ್ರಿಯೆಗಳಿಂದ ಪ್ರೇಷಿತ ಪೋಷಿತವೂ ಹೌದು. ಮನುಜನ ಜೀನ್ಸ್ಗಳಲ್ಲಿ ಮನೆ ಮಾಡಿರುವ ಆನುವಂಶಿಕತೆಯ ಪ್ರಭಾವಗಳ ಒತ್ತಡದಿಂದ ಕುದುರುತ್ತದೆ. ಆದರೆ ಈ ಬಗೆಯ ಬೆಳವಣಿಗೆ ಅಪೂರ್ಣವಾದುದು. ತನ್ನ ಮನದ ಪೂರ್ಣ ಬೆಳವಣಿಗೆಗೆ ತನ್ನ ಇಚ್ಛಾಶಕ್ತಿಯಿಂದ ತಾನೇ ಪ್ರಚೋದನೆ ನೀಡಬೇಕು. ಪರಿಸರವು ಅದಕ್ಕೆ ಪೋಷಕವಾಗಿರಬೇಕು. ಅದು ಮೊದಲ 6 ವರ್ಷಗಳ ಅವಧಿಯಲ್ಲಿ ಈ ಪ್ರಯತ್ನ, ಪ್ರೇರಣೆ, ಪ್ರೋತ್ಸಾಹಗಳು ಬಲವತ್ತರವಾದವುಗಳಾಗಿರಬೇಕು. ಇದರ ಅನುಭವ ನನಗಾದುದು ನಾನು ಬಾಲಕನಾಗಿದ್ದಾಗ. ಸುದೈವದಿಂದ ನಾನು ದ್ಯಾಂಪುರವೆಂಬ ಸಣ್ಣ ಗ್ರಾಮದಲ್ಲಿ ಪಂಡಿತ ಕಲ್ಲಿನಾಥ ಶಾಸ್ತ್ರಿಗಳವರ ಪುತ್ರನಾಗಿ ಹುಟ್ಟಿದೆ. ನಾನು ಬೇರಾವ ಗ್ರಾಮದಲ್ಲಿ ಬೇರಾವ ತಂದೆಗೆ ಮಗನಾಗಿ ಹುಟ್ಟಿದ್ದರೂ ಈಗಿನಷ್ಟು ಮನೋವಿಕಾಸ ನನಗಾಗುತ್ತಿರಲಿಲ್ಲವೆಂಬುದು ನನ್ನ ಅನಿಸಿಕೆ. ಅವರ ಮಾತುಗಳನ್ನು ಕೇಳಿಯೇ ಬಹಳಷ್ಟು ಕಲಿತೆ. ಆ ಪಾಂಡಿತ್ಯದ ಪರಿಸರದ ಪ್ರಭಾವದಿಂದ ನನ್ನೂರಿನ ಅನೇಕ ಬಡವರ ಮಕ್ಕಳೂ ವಿದ್ಯಾವಂತರಾದರು, ಮನೋವಿಕಾಸವನ್ನು ಪಡೆದುಕೊಂಡರು. ಎಲ್ಲ ಹಳ್ಳಿಗಳು ಈ ನನ್ನ ಹಳ್ಳಿಯಂತೆ ಆಗಬಾರದೆ ಎಂದು ಎಷ್ಟೋ ಸಲ ನನಗನಿಸಿದೆ. ಈಗಲೀಗ ಎಲ್ಲ ಹಳ್ಳಿಗಳಲ್ಲಿ ವಿದ್ಯಾಕಾಂಕ್ಷೆ ಕವಲೊಡೆಯುತ್ತಿರುವುದು ಸಂತದ ಸಂಗತಿ. ಬಾಲ್ಯದಲ್ಲಿ ನಾವು ಪಡೆದುಕೊಂಡಿದ್ದ ನಂಬಿಕೆಗಳೆಲ್ಲ, ದೇವಧರ್ಮಗಳ, ಪಾಪ ಪುಣ್ಯಗಳ, ಸ್ವರ್ಗ ನರಕಗಳ, ಸದ್ಗುಣ ದುರ್ಗುಣಗಳ, ಜೀವನದ ಗೊತ್ತು ಗುರಿಗಳ ಬಗೆಗಿನ ನಂಬಿಕೆಗಳೆಲ್ಲ ಹೊಸ ಜ್ಞಾನ ವಿಜ್ಞಾನಗಳ ಬೆಳಕಿನಲ್ಲಿ ತೀಕ್ಷ್ಣ ಪರೀಕ್ಷೆಗೆ ಗುರಿಯಾಗುತ್ತವೆ. ಬುದ್ಧಿಯೇನೋ ಹೊಸ ಜ್ಞಾನ ವಿಜ್ಞಾನಗಳ ತೀರ್ಮಾನಗಳನ್ನು ಒಪ್ಪಿಕೊಳ್ಳುತ್ತದೆ. ಆದರೆ ತಿಳಿವಳಿಕೆಯ ನೆಲೆಯಲ್ಲಿ ಸ್ವೀಕರಿಸಿದುದನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು ಕಷ್ಟವಾಗುತ್ತಾ ಹೋಗುತ್ತದೆ. ಯಾಕಂದರೆ ಮನ ಬುದ್ಧಿಯಷ್ಟು ಸುಲಭವಾಗಿ ಈ ತೀರ್ಮಾನಗಳನ್ನು ಒಪ್ಪಿಕೊಳ್ಳುವುದಿಲ್ಲ. ಇದರಿಂದಾಗಿ ಜೀವನದ ಜೋಕಾಲಿ ಹಿಂದಕ್ಕೆ ಮುಂದಕ್ಕೆ ತೂಗತೊಡಗುತ್ತದೆ. ಹೊಸ ಜ್ಞಾನ ವಿಜ್ಞಾನ ಒಮ್ಮೊಮ್ಮೆ ಹಳೆಯದನ್ನು ತಿರಸ್ಕರಿಸುತ್ತದೆ, ಒಮ್ಮೊಮ್ಮೆ ಪುರಸ್ಕರಿಸುತ್ತದೆ. ಕೋಪರ್ನಿಕಸನು ನಮ್ಮ ಭೂಮಿಯು ಸೂರ್ಯನ ಉಪಗ್ರಹ ಮಾತ್ರವೆಂದು, ಅದೇ ಸೂರ್ಯನ ಸುತ್ತು ತಿರುಗುವುದೆಂದು ಸಿದ್ಧಗೊಳಿಸುತ್ತಲೇ ಟಾಲಮಿಯ ಜಗತ್ತು ಕುಸಿದು ಬಿದ್ದಿತು, ಚರ್ಚ್ ಭೀತಿಗೊಂಡಿತು. ಗ್ಯಾಲಿಲಿಯೋನ ದಂಡನೆ ಈ ಕ್ರಾಂತಿಯನ್ನು ಇನ್ನೂ ಪುಷ್ಟೀಕರಿಸಲು ಅರಿಸ್ಟಾಟಲ್ನ, ಸೇಂಟ್ ಥಾಮಸ್ ಆಫ್ ಅಕ್ವಿನಾಸನ, ಡ್ಯಾಂಟೆಯ ಜಗತ್ತುಗಳು ಮಾಯವಾದವು. ಅಂತೆಯೇ ಆಧುನಿಕ ಭೌತ ವಿಜ್ಞಾನ ತೀರ್ಮಾನಗಳು ಅದ್ವೈತ ದರ್ಶನಕ್ಕೆ ಪುಷ್ಟಿಯನ್ನು ನೀಡಿವೆ. ಹೀಗೆ ವಿಜ್ಞಾನವು ಹೊಸ ಹೊಸ ತೀರ್ಪುಗಳನ್ನು ಕೊಡುತ್ತಾ ನಡೆದಿರುವಾಗ ಜೀವನದಲ್ಲಿ ಬಿಡುವುದಾವುದನ್ನು ಹಿಡಿಯುವುದಾವುದನ್ನು ಎಂಬ ದಂದುಗಕ್ಕೆ ಕೊನೆಯಿಲ್ಲದಾಗುತ್ತದೆ. ಹೊಸ ತೀರ್ಮಾನಗಳಿಗೆ ಹೊಂದಿಕೊಳ್ಳುತ್ತಾ ಹೋಗಲೇಬೇಕು. ಇದೇ ಮಾನವ ಜನ್ಮದ ದೊಡ್ಡತನ.
3: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕಾವ್ಯಾನಂದ ಸಿದ್ದಯ್ಯ ಪುರಾಣಿಕರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
5: ಸರ್ವೋದಯವಾಗಲಿ ಸರ್ವರಲಿ.
6: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
7: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ, ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ರಜನಿ ಪಿ.
6: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ. ಸಮಯ ಆಗಿದೆ 6:19. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಲಿಸೋಣ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತಾ ಸಂಚಿಕೆ.
1: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಕೇಂದ್ರೀಯ ಸರ್ವಕಾರಃ ಪ್ರಶ್ನಪತ್ರ ಗೋಪ್ಯತಾ ಭಂಗ ಪ್ರಕರಣೆ ಸಂಲಿಪ್ತೇಭ್ಯಃ ದಂಡ ಪ್ರದಾನಾರ್ಥಂ ತ್ವರಿತ ನ್ಯಾಯಾಲಯಂ ಸ್ಥಾಪಯಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಶ್ವಾಸಯತ್ ಯತ್ ಛಾತ್ರಾಣಾಂ ಭವಿಷ್ಯ ರಕ್ಷಣಂ ಸರ್ವಕಾರಸ್ಯ ವರ್ತತೆ ಶೀರ್ಷ ಪ್ರಾಥಮಿಕತಾ. ಸಂಸದೀಯ ಕಾರ್ಯಮಂತ್ರಿ ಕಿರಣ್ ರಿಜಿಜುಃ ಪ್ರಾವೋಚತ್ ಯತ್ ಸರ್ವಕಾರಃ ಸಂಸದಿ ನೀಟ ಸಂಬದ್ಧ ಪ್ರಕರಣೇಷು ಚರ್ಚಾಯೈ ಸರ್ವಥಾ ಸನ್ನದ್ಧಃ. ಮನಿಲಾಯಾಂ ಆಯೋಜಿತೆ ಆಸಿಯಾನ್ ಮಂತ್ರಿ ಸ್ತರೀಯ ಸಮ್ಮೇಲನೆ ಭಾರತಂ ಆತಂಕವಾದಂ ವಿರುದ್ಧ್ಯ ಅಸಹಿಷ್ಣುತಾಯಾಃ ನೀತಿಃ ಪುನಃ ಪ್ರತ್ಯಪಾದಯತ್. ಸಂಯುಕ್ತರಾಷ್ಟ್ರ ಸುರಕ್ಷಾ ಪರಿಷದಿ ಸಿಂಧು ಜಲಸಂಧೇಹ ವಿಷಯ ಪಾಕಿಸ್ತಾನ ದೇಶಸ್ಯ ವಕ್ತವ್ಯೇಷು ಭಾರತೇನ ಪ್ರಕಟಿತ ವಿಪ್ರತಿಪತ್ತಿಃ. ಭಾರತೇನ ಸ್ಪಷ್ಟೀಕೃತಂ ಯತ್ ಅತಿಸೀಮ್ನಿ ಆತಂಕವಾದಸ್ಯ ಸಮಾಪ್ತಾವೇವ ಯಥಾವಸ್ಥಂ ಭವೇತ್ ಜಲಸಂಧಿಃ. ಅಪಿ ಚ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಃ ಅದ್ಯ ಸಾಯಂ ಸಮಾರಪ್ಸ್ಯಂತೆ. ಕ್ರೀಡಾ ಮಹೋತ್ಸವೇ ತಾವತ್ 25,000+ ಭಾರತೀಯ ಕ್ರೀಡಿಕಾಃ ಭಾಗಂ ಭಜಿಷ್ಯಂತಿ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತ್ಯಪಾದಯತ್ ಯತ್ ನೀಟ ಪ್ರಶ್ನಪತ್ರ ಗೋಪ್ಯತಾ ಭಂಗ ಪ್ರಕರಣೆ ಸಂಲಿಪ್ತೇಭ್ಯಃ ದಂಡ ಪ್ರದಾನಾರ್ಥಂ ಕೇಂದ್ರೀಯ ಸರ್ವಕಾರಃ ತ್ವರಿತ ನ್ಯಾಯಾಲಯಾನಾಂ ಸ್ಥಾಪನಂ ವಿಧಾಸ್ಯತಿ. ಸಹ ದೃಢತಯಾ ನ್ಯಗಾದೀತ್ ಯತ್ ಛಾತ್ರಾಣಾಂ ಭವಿಷ್ಯಸ್ಯ ರಕ್ಷಣಂ ಸರ್ವಕಾರಸ್ಯ ಸರ್ವೋಚ್ಚ ಪ್ರಾಥಮಿಕತಾ ವರ್ತತೆ. ಸಾಮಾಜಿಕ ಸಂಜಾಲೀಯ ಪಟಲೆ ಪ್ರಧಾನಮಂತ್ರಿ ಪ್ರಾಕಟಯತ್ ಯತ್ ದೇಶಸ್ಯ ಯೂನಾಂ ಕಲ್ಯಾಣಾತ್ ಭವಿಷ್ಯಾಚ್ಚ ಅಧಿಕ ಮಹತ್ವಪೂರ್ಣಂ ಕಿಮಪಿ ನಾಸ್ತಿ. ದಿಲ್ಯಾಃ ಜಂತರ್ ಮಂತರ ಸ್ಥಳೆ ನೀಟ ಪ್ರಶ್ನಪತ್ರ ಗೋಪ್ಯತಾ ಭಂಗ ಪ್ರಕರಣಮಧಿಕೃತ್ಯ ಛಾತ್ರಾಣಾಂ ಜಾಯಮಾನಸ್ಯ ವಿರೋಧ ಪ್ರದರ್ಶನಸ್ಯ ಮಧ್ಯೆ ಏತತ್ ವಕ್ತವ್ಯಂ ಸಮಾಗತಂ. ಪ್ರಧಾನಮಂತ್ರಿಣಾ ಪ್ರೋಕ್ತಂ ಯತ್ ತೇನ ಸಂಬದ್ಧಾಧಿಕಾರಿಣಃ ಅಸ್ಮಿನ್ ವಿಷಯೆ ಆವಶ್ಯಕ ಪದಕ್ಷೇಪಾನ್ ಉತ್ಥಾಪಯಿತುಂ ನಿರ್ದಿಷ್ಟಾಃ. ಶ್ರೀ ಮೋದಿ ದೃಢತಯಾ ಪ್ರಾವೋಚತ್ ಯತ್ ಯೇ ಯೂನಾಂ ಭವಿಷ್ಯಂ ಹಂತುಂ ಪ್ರಯತಂತೆ ತೇ ಸರ್ವಥಾ ನೈವ ತ್ಯಕ್ಷ್ಯಂತೆ. ಸಹ ಪ್ರೋಕ್ತವಾನ್ ಯತ್ ಛಾತ್ರಾಣಾಂ ಹಿತಾನಾಂ ರಕ್ಷಾಯೈ ಉತ್ಥಾಪಿತೇಷು ಪದಕ್ಷೇಪೇಷು ಏವ ಏಷಃ ನಿರ್ಣಯಃ ಗೃಹೀತಃ. ಕೇಂದ್ರೀಯ ಸಂಸದೀಯ ಕಾರ್ಯಮಂತ್ರಿ ಕಿರಣ್ ರಿಜಿಜುಃ ಅದ್ಯ ವಿಪಕ್ಷಿ ದಲಾನ್ಯಾಲಕ್ಷ್ಯ ಆರೋಪಿತವಾನ್ ಯತ್ ನೀಟ ಪ್ರಶ್ನಪತ್ರ ಗೋಪ್ಯತಾ ಭಂಗ ಪ್ರಕರಣೆ ಸರ್ವಕಾರಸ್ಯ ಆಶ್ವಾಸನಾನಂತರಮಪಿ ವಿಪಕ್ಷಿಭಿಃ ಚರ್ಚಾ ಅವರುಧ್ಯತೆ. ಸಂಸತ್ ಪರಿಸರೆ ವಾರ್ತಾಹರೈಃ ಸಹ ಭಾಷಮಾಣಃ ಸಹ ಅವೋಚತ್ ಯತ್ ಸರ್ವಕಾರೇಣ ಚರ್ಚಾಯಾಃ ಯಾಚನಾ ಅಂಗೀಕೃತಾ ಕಿಂತು ವಿಪಕ್ಷಃ ನವೀನಾನ್ ಪಕ್ಷಾಶ್ರಯಾನಾರೋಪ್ಯ ಚರ್ಚಾತಃ ಪಲಾಯನಂ ಕರೋತಿ. ಶ್ರೀ ರಿಜಿಜುಃ ಅವೋಚತ್ ಯತ್ ಕಾಂಗ್ರೆಸ್ ದಲಮಪಿ ಚರ್ಚಾವಧೌ ಸ್ವಸ್ಯ ಯಾಚನಾಂ ವಕ್ತುಂ ಶಕ್ನೋತಿ. ಭಾಜಪೇತಿ ದಲಸ್ಯ ವರಿಷ್ಠಃ ನೇತಾ ಕೇಂದ್ರೀಯ ಮಂತ್ರಿ ಚ ಜೆಪಿ ನಡ್ಡಾ ಅಕಥಯತ್ ಯತ್ ಸರ್ವಕಾರಃ ಸಂಸದಿ ನೀಟ ಪ್ರಶ್ನಪತ್ರ ಗೋಪ್ಯತಾ ಭಂಗ ಪ್ರಕರಣಸ್ಯ ವಿಶಚರ್ಚಾಯೈ ಅಸ್ಯಾಃ ಸಮಸ್ಯಾಯಾಃ ಸ್ಥಾಯಿ ಸಮಾಧಾನಾಯ ಚ ಏಕಾಂ ಸುದೃಢಾಂ ನೀತಿಂ ವಿಧಾತುಂ ಪೂರ್ಣತಯಾ ಸನ್ನದ್ಧೋ ವರ್ತತೆ. ನವದಿಲ್ಯಾಂ ಪ್ರಸಾರ ಮಾಧ್ಯಮಾನ್ ಸಂಬೋಧಯನ್ ಶ್ರೀ ನಡ್ಡಾ ಪ್ರೋಕ್ತವಾನ್ ಯತ್ ಪರಸ್ಪರಂ ದೋಷಾಧಿಕಾರೇ ತಥಾ ಮುಹುರ್ಮುಹು ಲಕ್ಷ್ಯಾದ್ ವಿಚಲನೆ ನಿಮಗ್ನೋ ನ ಭೂತ್ವಾ ವಿಪಕ್ಷೇಣ ಗಭೀರ ವಿಷಯಮಾದಾಯ ಸಂಸದಿ ಚರ್ಚಾಯಾಂ ಭಾಗಃ ಗ್ರಹೀತವ್ಯಃ.
2: ಗಹನ್ ಚರ್ಚಾ ಕೆ ಮಾಧ್ಯಮ ಸೆ ಇಸ್ಕಿ ಬಾರಿಕಿಯೋ ಮೇ ಹಮ್ ಜಾಯೆ ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಆರ್ ಲೀಡಿಂಗ್ ಟು ಪೇಪರ್ ಲೀಕ್ ಹೂ ಆರ್ ದ ಪೀಪಲ್ ಇನ್ವಾಲ್ವ್ಡ್ ಅಂಡ್ ಹೌ ದಿ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ರೆಸ್ಪಾಂಡೆಡ್ ಜಬ್ ಹಮಾರೆ ಧ್ಯಾನ್ ಮೇ ಕೋಯಿ ಪೇಪರ್ ಲೀಕ್ ಆಯಾ ಹೈ ತೋ ಹಮ್ನೆ ಕಿಸ್ ತರೀಕೆ ಸೆ ಇಸ್ಕೋ ಅಡ್ರೆಸ್ ಕಿಯಾ ಹೈ.
1: ಶ್ರೀ ನಡ್ಡಾ ಸೋದ್ವೇಗಂ ಅವೋಚತ್ ಯತ್ ಕಾಂಗ್ರೆಸ್ ನೇತಾ ಲೋಕಸಭಾಯಾಂ ಪ್ರತಿಪಕ್ಷ ನೇತಾ ಚ ರಾಹುಲ್ ಗಾಂಧಿ ಅಸ್ಮಾತ್ ಪ್ರಕರಣಾತ್ ರಾಜನೈತಿಕ ಲಾಭಂ ಪ್ರಾಪ್ತುಂ ಚೇಷ್ಟತೆ ಏತತ್ ಸರ್ವಥಾ ಶೋಚನೀಯಮಸ್ತಿ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲ ಪಟಲೇ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ AIR ಚಲದೂರಭಾಷೀಯ ತಂತ್ರಾಂಶೇ ಅಪಿ ಸಮುಪಲಬ್ಧೋ ಭವಿಷ್ಯತಿ. ಫಿಲಿಪೀನ್ಸ್ ದೇಶಸ್ಯ ರಾಜಧಾನ್ಯಾಂ ಮನಿಲಾಯಾಂ ಆಯೋಜಿತೆ ತ್ರಯಸ್ತ್ರಿಂಶತ್ತಮೇ ಆಸಿಯಾನ್ ಕ್ಷೇತ್ರೀಯ ಮಂಚಸ್ಯ ಮಂತ್ರಿಸ್ತರೀಯ ಸಮ್ಮೇಳನೆ ಭಾರತೇನ ಆತಂಕವಾದಂ ಪ್ರತಿ ಅಸಹಿಷ್ಣುತಾಯಾಃ ನೀತಿಃ ಪುನಃ ಪ್ರತಿಪಾದಿತಾ. ಏತದತಿರಿಚ್ಯ ಭಾರತೇನ ಕಸ್ಯಚನ ಸ್ವತಂತ್ರಸ್ಯ ಉನ್ಮುಕ್ತಸ್ಯ ಸಮಾವೇಶಿನಃ ನಿಯಮಾಧಾರಿತಸ್ಯ ಚ ಹಿಂದ ಪ್ರಶಾಂತ ಕ್ಷೇತ್ರಸ್ಯ ರಕ್ಷಣಾಯ ಸ್ವಸ್ಯ ಪ್ರತಿಬದ್ಧತಾ ಪುನರುದೀರಿತಾ. ಸಮ್ಮೇಳನಂ ಸಂಬೋಧಯನ್ ವಿದೇಶಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಪ್ರಾವೋಚತ್ ಯತ್ ಪ್ರವರ್ಧಮಾನಾನಾಂ ವೈಶ್ವಿಕ ಸಮಸ್ಯಾನಾಂ ಮಧ್ಯೆ ಹಿಂದ ಪ್ರಶಾಂತ ಕ್ಷೇತ್ರೆ ರಾಜನೈತಿಕ ಸುರಕ್ಷಾ ವಿಷಯೇಷು ಚರ್ಚಾಯೈ ಏಷಃ ಮಂಚಃ ಅತಿ ಮಹತ್ವಪೂರ್ಣಃ ವರ್ತತೆ. ಅತ್ರಾವಸರೆ ಡಾಕ್ಟರ್ ಎಸ್ ಜಯಶಂಕರಃ ಬ್ರುನೈ ದೇಶಸ್ಯ ವಿದೇಶಮಂತ್ರಿಣಾ ರಾಜ್ಕುಮಾರ್ ಅಬ್ದುಲ್ ಮತೀನ್ ಇತ್ಯಮುನಾ ಸಾಕಮಪಿ ದ್ವಿಪಕ್ಷೀಯ ಸಹಯೋಗಸ್ಯ ಪ್ರವರ್ಧನಾಯ ವಿಶೇಷತಃ ಕೃತ್ರಿಮ ಬುದ್ಧಿಮತ್ತಾಯಾಃ ಡ್ರೋನ್ ಪ್ರೌದ್ಯೋಗಿಕ್ಯಾಃ ಡಿಜಿಟಲ್ ನವಪ್ರವರ್ತನಸ್ಯ ದೃಢೀಕರಣಾಯ ವಾರ್ತಾಂ ಅಕರೋತ್. ಸಾಮಾಜಿಕ ಸಂಜಾಲೀಯ ತಂತ್ರಾಂಶೆ ಅಸೌ ಪ್ರಾಕಾಶಯತ್ ಯತ್ ಭಾರತ ಬ್ರುನೈ ದೇಶೌ ಭಾರತಸ್ಯ ಆಕ್ಟ್ ಈಸ್ಟ್ ನೀತೇಃ ಅನುರೂಪಂ ದ್ವಿಪಕ್ಷೀಯ ಕಾರ್ಯಸೂಚಿಂ ಅಗ್ರೆ ನೇತುಂ ಆಸಿಯಾನ್ ಆಧಾರಾಂತರ್ಗತಂ ಬಹುಪಕ್ಷೀಯ ಸಹಭಾಗಿತಾಂ ಚ ಸುದೃಢೀಕರ್ತುಂ ಸಮ್ಮತಿಂ ಪ್ರಕಟಿತವಂತೌ. ಅಪರತಃ ಡಾಕ್ಟರ್ ಎಸ್ ಜಯಶಂಕರಃ ಪಾಪುವಾವ್ ನ್ಯೂ ಗಿನಿ ದೇಶಸ್ಯ ವಿದೇಶಮಂತ್ರಿಣಾ ಜಸ್ಟಿನ್ ಡಬ್ಲ್ಯೂ ಇತ್ಯಮುನಾ ಸಾಕಮಪಿ ಭಾರತ ಪ್ರಶಾಂತ ದ್ವೀಪ ಸಹಯೋಗ ಮಂಚಸ್ಯ ಮಾಧ್ಯಮೇನ ದ್ವಿಪಕ್ಷೀಯ ಸಹಯೋಗಸ್ಯ ದೃಢೀಕರಣಾಯ ಉಪವೇಶನಂ ಅಕರೋತ್. ಸಂಯುಕ್ತ ರಾಷ್ಟ್ರಸಂಘೆ ಸಿಂಧು ಜಲಸಂಧಿಮಧಿಕೃತ್ಯ ಪಾಕಿಸ್ತಾನಸ್ಯ ಮೃಷಾಪವಾದಾಃ ಕಿಂವಾ ನಿರಾಧಾರಾಕ್ಷೇಪಾಃ ಭಾರತೇನ ಪೂರ್ಣತಯಾ ಪ್ರತ್ಯಾಖ್ಯಾತಾಃ. ಭಾರತೇನ ಸಮುದೀರಿತಂ ಯತ್ ಯಾವತ್ ಇಸ್ಲಾಮಾಬಾದ್ ಆತಂಕವಾದಃ ರಾಜನೀತೇಃ ಸಾಧನತ್ವೇನ ಪ್ರಯುಜ್ಯತೆ ತಾವದಸ್ಯ ಸಂಧೇಃ ಸ್ವಾಭಾವಿಕ ಕಾರ್ಯಾನ್ವಯನಸ್ಯ ಅಪೇಕ್ಷಾನೈವ ಕರ್ತುಂ ಶಕ್ಯತೆ. ಸಂಯುಕ್ತ ರಾಷ್ಟ್ರಸಂಘೆ ಭಾರತಸ್ಯ ಸ್ಥಾಯಿ ಪ್ರತಿನಿಧಿನಾ ರಾಜದೂತ ಪರ್ವತನೇನಿ ಹರಿಷೇಣ ಸುರಕ್ಷಾ ಪರಿಷದಿ ಏತತ್ ಪ್ರತ್ಯುತ್ತರಂ ದತ್ತಂ. ಅದ್ಯ ರಾಷ್ಟ್ರೀಯ ಪ್ರಸಾರಣ ದಿವಸೋ ವರ್ತತೆ. ಸಪ್ತವಿಂಶತ್ಯುತ್ತರ ನವದಶತಮೇ ವರ್ಷೆ ಅಸ್ಮಿನ್ನೇವ ದಿನೆ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಇತ್ಯಸ್ಯಾಃ ತತ್ವಾವಧಾನೆ ಮುಂಬೈ ಕೇಂದ್ರಾತ್ ದೇಶಸ್ಯ ಪ್ರಥಮಂ ರೇಡಿಯೋ ಪ್ರಸಾರಣಂ ನಭಸಿ ಗುಂಜಿತಂ. ತದನಂತರಂ ಷಟ್ತ್ರಿಂಶದಧಿಕ ನವದಶತಮಸ್ಯ ವರ್ಷಸ್ಯ ಜೂನ ಮಾಸಸ್ಯ ಅಷ್ಟಮೇ ದಿನಾಂಕೆ ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಇತಿ ಸಂಸ್ಥಾ ಆಲ್ ಇಂಡಿಯಾ ರೇಡಿಯೋ ಇತಿ ನಾಮ್ನಾ ಪರಿಗಣಿತಾ. ಅಸ್ಮಾಕಂ ವಾರ್ತಾಹರಸ್ಯಾನುಸಾರಂ ಅಯಮುತ್ಸವಃ ಸೂಚನಾ ಪ್ರದಾನೆ ಶಿಕ್ಷಾ ಪ್ರಸಾರೇ ಮನೋರಂಜನ ವಿಧಾನೆ ರಾಷ್ಟ್ರಸ್ಯ ಏಕಸೂತ್ರೆ ನಿಬಂಧನೆ ಚ ಪ್ರಸಾರಣ ಜಗತಃ ಪ್ರಾಯಃ ಏಕಶತಾಬ್ದ್ಯಾಃ ಅವಧಾನಂ ಸ್ಮರತಿ. ದಿವಸೋಯಂ ಭಾರತಸ್ಯ ವಿಕಾಸಯಾತ್ರಾಯಾಂ ಶೈಕ್ಷಣಿಕ ಪ್ರಸಾರೆ ಸಾಂಸ್ಕೃತಿಕ ಸಂರಕ್ಷಣೆ ಚ ಪ್ರಸಾರಣಸ್ಯ ಮುಖ್ಯ ಭೂಮಿಕಾಂ ವಿಶೇಷತಃ ಪ್ರಕಾಶಯತಿ. ಸ್ವಾತಂತ್ರ್ಯ ಆಂದೋಲನಾತ್ ಆರಭ್ಯ ರಾಷ್ಟ್ರ ನಿರ್ಮಾಣ ಪರ್ಯಂತಂ ವಿಶೇಷತಃ ಗ್ರಾಮೀಣ ಭಾರತೆ ಸೂಚನಾ ಪ್ರಸಾರಣೆ ಸಾಕ್ಷರತಾ ಸಂವರ್ಧನೆ ಸ್ವಾಸ್ಥ್ಯ ಜಾಗರೂಕತಾಯಾಂ ಕೃಷಿ ಜ್ಞಾನಸ್ಯ ವಿಚಾರೆ ಚ ಆಕಾಶ

0: ವಾಣ್ಯಾಃ ಅಭೂತಪೂರ್ವ ಭೂಮಿಕಾ ಆಸೀತ್. ಸಪ್ತಪಂಚಾಶದುತ್ತರ ನವದಶತಮೇ ವರ್ಷೇ ರಾಷ್ಟ್ರೀಯ ಪ್ರಸಾರಾಯ ಆಕಾಶವಾಣಿ ಇತಿ ದಿವ್ಯಂ ನಾಮ ಸ್ವೀಕೃತಂ. ತತಃ ಲೋಕಪ್ರಿಯ ಚಲಚ್ಚಿತ್ರ ಸಂಗೀತ ಪ್ರಧಾನಯುಕ್ತ ವಿವಿಧ ಭಾರತಿ ಸೇವಾ ಪ್ರಾರಬ್ಧ. ಯುಗಾತ್ ಯುಗಂ ಯಾವತ್ ಜನಸಾಮಾನ್ಯಸ್ಯ ಸೇವಾಂ ಕುರ್ವತಿ ಆಕಾಶವಾಣಿ ಬಹುಜನ ಹಿತಾಯ ಬಹುಜನ ಸುಖಾಯ ಇತಿ ಸ್ವಕೀಯಸ್ಯ ಧ್ಯೇಯ ವಾಕ್ಯಸ್ಯ ಯಥಾರ್ಥಂ ಪಾಲನಂ ಕರೋತಿ. ರಾಷ್ಟ್ರೀಯ ಪ್ರಸಾರಣ ದಿವಸ ಕೇವಲ ತಾಂತ್ರಿಕ ಪ್ರಗತೇ ನ ಅಪಿತು ವಿವಿಧತಾಪೂರ್ಣಸ್ಯ ರಾಷ್ಟ್ರಸ್ಯ ಏಕೀಕರಣಸ್ಯ ಸೂಚನಾ ಶಿಕ್ಷಾ ಮನೋರಂಜನಾನಾಂ ಚ ತಸ್ಯಾಃ ಶಾಶ್ವತ ಶಕ್ತೇ ಉತ್ಸವಃ ವರ್ತತೆ. ಅದ್ಯ ಸಾಯಂ ಸ್ಕಾಟ್ಲೆಂಡ್ ದೇಶಸ್ಯ ಗ್ಲಾಸ್ಗೋ ನಗರೆ ತ್ರಯೋವಿಂಶತಿತಮಃ ರಾಷ್ಟ್ರಮಂಡಲ ಕ್ರೀಡಾ ಮಹೋತ್ಸವಃ ಸಮಾರಪ್ಸ್ಯತೆ. ದಶ ದಿನಾತ್ಮಕ ದೀರ್ಘ್ಯಸ್ಮಿನ್ ಮಹಾಸ್ಪರ್ಧಾ ಆಯೋಜನೆ ಚತುಸ್ಸಪ್ತತಿಃ ರಾಷ್ಟ್ರಾಣಾಂ ಕ್ರೀಡಾದಲಾನಿ ಭಾಗಂ ಗ್ರಹಿಷ್ಯಂತಿ. ಒಲಂಪಿಕ ಪದಕ ವಿಜೇತಾರೌ ನೀರಜ್ ಚೋಪಡಾ ಮೀರಾಬಾಯಿ ಚಾನು ಲೋವ್ಲಿನಾ ಬೋರ್ಗೋಹೆನ್ ಚಸ್ಮಿನ್ ಮಹಾಕುಂಭೆ ಭಾರತಸ್ಯ ಪ್ರತಿನಿಧಿತ್ವಂ ವಿಧಾಸ್ಯಂತಿ ಇತಿ ವಾರ್ತಾಃ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಮನಸ್ಸುಗಳ ಮಾತು ಮಧುರ. ಇಷ್ಟು ದೊರಕಿದರೆ ಮತ್ತಷ್ಟು ಬೇಕು ಅನ್ನುವಂಥ ಆಸೆ, ಅಷ್ಟು ದೊರಕಿದರೆ ಮಗದಷ್ಟು ಬೇಕು ಅನ್ನುವಂಥ ಆಸೆ, ಕಷ್ಟ ಬೇಡ ಅನ್ನೋ ಆಸೆ, ಕಡು ಸುಖವ ಕಾಣುವಂಥ ಆಸೆ, ನಷ್ಟ ಜೀವನದ ಆಸೆ. ಪ್ರೀತಿ ವಿಶ್ವಾಸ ತೋರಿಸುವಾಗ, ಸ್ನೇಹ ಗೌರವವನ್ನು ಪ್ರಕಟಿಸುವಾಗ ಯಾವುದೇ ಷರತ್ತು ಬೇಡ. ಲಾಭ ನಷ್ಟದ ಲೆಕ್ಕಾಚಾರ ಅಂತೂ ಬೇಡವೇ ಬೇಡ. ಸ್ವಾರ್ಥದ ಸೋಂಕಿನಲ್ಲಿ ಪ್ರೀತಿ ಅತ್ಯಂತ ಶ್ರೇಷ್ಠ ಹಾಗೂ ಆನಂದದಾಯಕವಾದಂಥದ್ದು. ಇದು ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. ನಿಮ್ಮ ಜೊತೆ ಆಗ್ತಾ ಇರೋದು ತೇಜ.

ಮನಸ್ಸುಗಳ ಮಾತು ಮಧುರ. ಇಷ್ಟು ದೊರಕಿದರೆ ಮತ್ತಷ್ಟು ಬೇಕು ಅನ್ನುವಂಥ ಆಸೆ, ಅಷ್ಟು ದೊರಕಿದರೆ ಮಗದಷ್ಟು ಬೇಕು ಅನ್ನುವಂಥ ಆಸೆ, ಕಷ್ಟ ಬೇಡ ಅನ್ನೋ ಆಸೆ, ಕಡು ಸುಖವ ಕಾಣುವಂಥ ಆಸೆ, ನಷ್ಟ ಜೀವನದ ಆಸೆ. ಪ್ರೀತಿ ವಿಶ್ವಾಸ ತೋರಿಸುವಾಗ, ಸ್ನೇಹ ಗೌರವವನ್ನು ಪ್ರಕಟಿಸುವಾಗ ಯಾವುದೇ ಷರತ್ತು ಬೇಡ. ಲಾಭ ನಷ್ಟದ ಲೆಕ್ಕಾಚಾರ ಅಂತೂ ಬೇಡವೇ ಬೇಡ. ಸ್ವಾರ್ಥದ ಸೋಂಕಿನಲ್ಲಿ ಪ್ರೀತಿ ಅತ್ಯಂತ ಶ್ರೇಷ್ಠ ಹಾಗೂ ಆನಂದದಾಯಕವಾದಂಥದ್ದು. ಇದು ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. ನಿಮ್ಮ ಜೊತೆ ಆಗ್ತಾ ಇರೋದು ತೇಜ. ಹೇ ಮನಸ್ಸೇ, ಒನ್ಸ್ ಅಗೇನ್ ರಿಲ್ಯಾಕ್ಸ್ ಪ್ಲೀಸ್. ಹೌದು, ಸಾಕಷ್ಟು ನಡೆದಿದೆ ಈ ದಿನದಲ್ಲಿ. ಹಲವಾರು ಜನ ಮಾತಾಡಿರಬಹುದು ಅಥವಾ ಹಲವಾರು ಜನ ಮಾತು ಬಿಟ್ಟಿರಬಹುದು. ಎಲ್ಲದರ ನೆನಪು ಮರುಕಳಿಸ್ತಾ ಇರಬಹುದು. ಮನಸ್ಸಿಗೆ ಇದು ಭಾರ ಅನ್ನಿಸ್ಬಹುದು. ಆದರೆ ಒಂದು ಕ್ಷಣ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ನೋಡಿ. ನಿಮಗೆ ನೀವೇ ಪ್ರಮುಖರು. ಯಾರು ಏನೇ ಹೇಳಿದ್ರೂ ಪರವಾಗಿಲ್ಲ, ನೀವು ಮಾತ್ರ ನಿಮ್ಮನ್ನು ನೀವು ಬಿಟ್ಕೊಡ್ಬಾರದು. ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ, ನಿಮ್ಮ ಮನಸ್ಸಿಗೆ ನೀವೇ ಸಾಂತ್ವನವನ್ನ ಹೇಳಿ.

ನಿರ್ಮಲ ಪ್ರೀತಿ ಗೌರವಕ್ಕೆ ಬೆಲೆ ಕಟ್ಟಲಾಗದು. ಅದನ್ನ ಕೊಡೋರು ಪಡೆಯುವವರು ಅಪಾರ ಆನಂದವನ್ನ ಅನುಭವಿಸ್ತಾರೆ, ಆರೋಗ್ಯವಂತರಾಗಿರ್ತಾರೆ. ನಕಾರಾತ್ಮಕ ಭಾವನೆಗಳು ಅವರನ್ನು ಬಾಧಿಸೋದಿಲ್ಲ. ಎಲ್ಲರ ಪ್ರೀತಿ ಫಲಿಸಲಿ, ಸದಾಕಾಲ ಖುಷಿಯಾಗಿರಿ. ಇದಾಗಿತ್ತು ಇವತ್ತಿನ ಮನಸ್ಸುಗಳ ಮಾತು ಮಧುರ. ಇಷ್ಟೊತ್ತು ನಿಮ್ ಜೊತೆ ಆಗಿದ್ದು ತೇಜ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದು ಕನ್ನಡ ಕಾಮನ್ ಬಿಲ್ಲು. ಸಮಯ ಆಗಿದೆ 6:39. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಲಿಸೋಣ ಪ್ರದೇಶ ಸಮಾಚಾರವನ್ನ.
2: ಮಾನಸಿಕ ಆರೋಗ್ಯ ಪ್ರಾಧಿಕಾರ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಶಿಕ್ಷಣದಲ್ಲಿ ಕೃತಕ ಬುದ್ದಿಮತ್ತೆ ಬಳಕೆಗೆ ಹೆಚ್ಚಿನ ಆದ್ಯತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಶಿರಾ ಬಡವನಹಳ್ಳಿ ಚತುಷ್ಪಥ ರಸ್ತೆಗೆ ಕೇಂದ್ರ ಸರ್ಕಾರ ಅನುಮೋದನೆ, ಸಚಿವ ವಿ ಸೋಮಣ್ಣ. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಬಂಡವಾಳ ಹೂಡುವಂತೆ ಖಾಸಗಿ ಹೂಡಿಕೆದಾರರಿಗೆ ಸಚಿವ ಕೆಜೆ ಜಾರ್ಜ್ ಆಹ್ವಾನ. ಮೈಭಾರತ್ ನೋಂದಣಿ ಜಾಗೃತಿ ಅಭಿಯಾನದಲ್ಲಿ ಯುವಜನತೆ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ರಾಜ್ಯಪಾಲರು ಕರೆ. ಕಾವೇರಿ ಕಣಿವೆಯಲ್ಲಿ ಮಳೆ ಕೊರತೆ, ಶಿವನ ಸಮುದ್ರ ಶಿಂಷಾದಲ್ಲಿ ಜಲವಿದ್ಯುತ್ ಉತ್ಪಾದನೆ ಸಂಪೂರ್ಣ ಸ್ಥಗಿತ. ಕರ್ನಾಟಕ ಪ್ರತಿಭಾನ್ವಿತ ಮಾನವ ಸಂಪನ್ಮೂಲ ತಯಾರಿಕಾ ಕೇಂದ್ರವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ರಕ್ಷಣೆ ಹಾಗೂ ಏರೋಸ್ಪೇಸ್ ಕ್ಷೇತ್ರದ 15ನೇ ಸಮ್ಮೇಳನದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ತಂತ್ರಜ್ಞಾನ ಸಂಶೋಧನೆ ಹಾಗೂ ನಾವೀನ್ಯತೆಯಲ್ಲಿ ರಾಜ್ಯ ಮುಂಚೂಣಿಯಲ್ಲಿದೆ ಎಂದು ಹೇಳಿದ್ದಾರೆ. ರಕ್ಷಣಾ ವಲಯದಲ್ಲಿ ಕಾರ್ಯನಿರ್ವಹಿಸುವ ಉದ್ಯಮಿಗಳಿಗೆ 25 ಕೋಟಿಯಷ್ಟು ಸಬ್ಸಿಡಿ ನೀಡಲು ಮುಂದಾಗಿರುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸುವುದಾಗಿ ತಿಳಿಸಿದ್ದಾರೆ. ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲೂ ರಾಜ್ಯ ಪಾರುಪತ್ಯ ಸಾಧಿಸುತ್ತಿದ್ದು, ಶಿಕ್ಷಣದಲ್ಲಿ ಎಐ ಬಳಕೆಗೆ ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಉದ್ಯಮಿಗಳು ಸರ್ಕಾರ ಒಂದಾಗಿ ಇತಿಹಾಸ ಸೃಷ್ಟಿಸಬೇಕು ಎಂದು ಕರೆ ನೀಡಿದ್ದಾರೆ. ರಾಷ್ಟೀಯ ಹೆದ್ದಾರಿ 69ರ ಶಿರಾ ಬಡವನಹಳ್ಳಿ ಭಾಗದ ರಸ್ತೆ ಕಾಮಗಾರಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. 584 ಕೋಟಿ 98 ಲಕ್ಷ ರೂಪಾಯಿ ವೆಚ್ಚದ ಚತುಷ್ಪಥ ರಸ್ತೆ ಕಾಮಗಾರಿಗೆ ಕೇಂದ್ರ ಹೆದ್ದಾರಿ ಮತ್ತು ಭೂಸಾರಿಗೆ ಸಚಿವಾಲಯ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಕಾಮಗಾರಿಗೆ ಗುತ್ತಿಗೆ ಆದೇಶ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಈ ಹೆದ್ದಾರಿಯಿಂದ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಿಂದ ತಿರುಪತಿ ಮತ್ತು ಚೆನ್ನೈ ನಡುವಿನ ಪ್ರಯಾಣಕ್ಕೆ ಇನ್ನಷ್ಟು ಅನುಕೂಲವಾಗಲಿದೆ. ತಿರುಪತಿಗೆ ಕೇವಲ 4 ಗಂಟೆಯಲ್ಲಿ ತಲುಪುವುದರ ಜೊತೆಗೆ ಸುಮಾರು 60 ಕಿಲೋಮೀಟರ್ ರಸ್ತೆ ಪ್ರಯಾಣ ಕಡಿಮೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯವನ್ನು ದೇಶದ ಹೂಡಿಕೆ ಸ್ನೇಹಿ ಪ್ರವಾಸೋದ್ಯಮ ರಾಜ್ಯವನ್ನಾಗಿ ರೂಪಿಸುವ ನಿಟ್ಟನಲ್ಲಿ ಸರ್ಕಾರ ಪ್ರವಾಸೋದ್ಯಮ ನೀತಿಗಳನ್ನು ಮತ್ತಷ್ಟು ಸರಳೀಕರಿಸಲು ನಿರ್ಧರಿಸಿದೆ. ಪ್ರವಾಸೋದ್ಯಮ ಅಭಿವೃದ್ದಿಗಾಗಿ ಬಂಡವಾಳ ಹೂಡುವ ಖಾಸಗಿ ಹೂಡಿಕೆದಾರರಿಗೆ ಸಂಪೂರ್ಣ ಬೆಂಬಲ ನೀಡಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿ ಆರಂಭವಾದ 3 ದಿನಗಳ 26ನೇ ಇಂಡಿಯನ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾರ್ಟ್ 2026 ಉದ್ಘಾಟಿಸಿ ಮಾತನಾಡಿದ ಅವರು, ಈ ಬಾರಿ ಸಮ್ಮೇಳನದಲ್ಲಿ 850ಕ್ಕೂ ಹೆಚ್ಚು ಪ್ರವಾಸೋದ್ಯಮ ವಲಯದ ಪ್ರತಿನಿಧಿಗಳು, 26ಕ್ಕೂ ಹೆಚ್ಚು ವಿದೇಶಿ ಪ್ರವಾಸೋದ್ಯಮ ಸಂಸ್ಥೆಗಳು ಭಾಗವಹಿಸಿವೆ ಎಂದು ತಿಳಿಸಿದ್ದಾರೆ. ಬ್ರ್ಯಾಂಡ್ ಕರ್ನಾಟಕ ಹಾಗೂ ಒಂದು ರಾಜ್ಯ ಹಲವು ವಿಶ್ವ ಪರಿಕಲ್ಪನೆಯನ್ನು ಇನ್ನಷ್ಟು ಬಲಪಡಿಸುವ ನಿಟ್ಟನಲ್ಲಿ ಕಾರ್ಯನಿರ್ವಹಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಮೈಭಾರತ್ ನೋಂದಣಿ ಜಾಗೃತಿ ಅಭಿಯಾನದಲ್ಲಿ ಯುವಜನತೆ ಸಕ್ರಿಯವಾಗಿ ಭಾಗವಹಿಸಿ ಮೈಭಾರತ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ ನೀಡಿದ್ದಾರೆ. ದೇಶದ ಅತ್ಯಂತ ದೊಡ್ಡ ಶಕ್ತಿ ಯುವಜನತೆ ಆಗಿದ್ದು, ವಿಕಸಿತ ಭಾರತ 2047 ಕನಸನ್ನು ನನಸಾಗಲು ಯುವಜನರ ಶಕ್ತಿ, ನವೋತ್ಸಾಹ ಹಾಗೂ ಬದ್ದತೆ ಅತ್ಯಂತ ಅಗತ್ಯವಾಗಿದೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸ್ವಯಂ ಸೇವಾ ಕಾರ್ಯ, ನಾಯಕತ್ವ ಅಭಿವೃದ್ದಿ, ಕೌಶಲ್ಯ ವೃದ್ದಿ ಹಾಗೂ ರಾಷ್ಟ್ರ ನಿರ್ಮಾಣದಲ್ಲಿ ಸಕ್ರಿಯ ಪಾಲ್ಗೊಳ್ಳುವಿಕೆಗೆ ಮೈಭಾರತ್ ವೇದಿಕೆಯು ಅರ್ಥಪೂರ್ಣ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದ 5927 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವೃತ್ತಿನಿರತ ಯುವಕರನ್ನು ಗುರುತಿಸಿ ಅವರಿಗೆ ಕೌಶಲ್ಯ ತರಬೇತಿ ನೀಡಿ ಉದ್ಯೋಗಾರ್ಹತೆ ಹೆಚ್ಚಿಸಲು ಕ್ರಮವಹಿಸುವಂತೆ ಗ್ರಾಮೀಣಾಭಿವೃದ್ದಿ ಸಚಿವ ಈಶ್ವರ್ ಭಿ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಪ್ರಗತಿ ಪರಿಶೀಲನೆ ನಡೆಸಿದ ಸಚಿವರು, ಆರ್ಥಿಕ ಸ್ವಾವಲಂಬನೆ ಸಾಧಿಸಲು ಕರೆ ನೀಡಿದ್ದಾರೆ. ಗ್ರಾಮೀಣಾಭಿವೃದ್ದಿಯ ನವೀನ ಪರಿಕಲ್ಪನೆಗಾಗಿ ಹ್ಯಾಕಥಾನ್ ನಡೆಸುವಂತೆ ಹಾಗೂ ವಿಶ್ವವಿದ್ಯಾಲಯದಲ್ಲಿ ಕೃತಕ ಬುದ್ದಿಮತ್ತೆ ಸೇರಿದಂತೆ ನೂತನ ಕೋರ್ಸ್ ಆರಂಭಿಸಲು ತಜ್ಞರ ಸಮಿತಿ ರಚಿಸಿ ವರದಿ ಪಡೆಯುವಂತೆ ನಿರ್ದೇಶನ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕಾವೇರಿ ಕಣಿವೆಯಲ್ಲಿ ಮಳೆ ಕೊರತೆಯಿಂದಾಗಿ ಏಷ್ಯಾದ ಮೊದಲ ಜಲವಿದ್ಯುತ್ ಸ್ಥಾವರ ಶಿವನಸಮುದ್ರ ಮತ್ತು ಶಿಂಷಾ ಕೇಂದ್ರಗಳಲ್ಲಿ 1.5 ತಿಂಗಳಿಂದ ಜಲವಿದ್ಯುತ್ ಉತ್ಪಾದನೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಈ ಬಾರಿ ಪೂರ್ವ ಮುಂಗಾರು ಮತ್ತು ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಶಿವನಸಮುದ್ರ ಸಮೀಪದ ಕಾವೇರಿ ನದಿ ಬತ್ತಿದೆ. ಜಲವಿದ್ಯುತ್ ಉತ್ಪಾದನಾ ಘಟಕಗಳಿಗೆ ನೀರಿನ ಅಭಾವ ತಲೆದೋರಿದೆ. ಇದರಿಂದಾಗಿ ಜೂನ್ 6ರಿಂದಲೇ ಜಲವಿದ್ಯುತ್ ಉತ್ಪಾದನಾ ಘಟಕಗಳು ಸಂಪೂರ್ಣ ಸ್ಥಗಿತಗೊಂಡಿವೆ. ಶಿವನಸಮುದ್ರ ಯೋಜನೆಯಲ್ಲಿ ವಿದ್ಯುತ್ ಉತ್ಪಾದಿಸುವ 10 ಘಟಕಗಳಿದ್ದು ವಾರ್ಷಿಕ 367.92 ಮಿಲಿಯನ್ ಯೂನಿಟ್ ಉತ್ಪಾದನಾ ಸಾಮರ್ಥ್ಯ ಹೊಂದಿದೆ. ಶಿಂಷಾ ಯೋಜನೆಯಲ್ಲಿ 2 ಘಟಕಗಳಿದ್ದು ವಾರ್ಷಿಕವಾಗಿ 150.67 ಮಿಲಿಯನ್ ಟನ್ ಉತ್ಪಾದನಾ ಸಾಮರ್ಥ್ಯ ಹೊಂದಿವೆ. ಪ್ರತಿ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ 35 ಕ್ಯೂಸೆಕ್ ನೀರು ಅವಶ್ಯವಿದ್ದು 42 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಲು ನಿತ್ಯ ಸುಮಾರು 1,400 ಕ್ಯೂಸೆಕ್ ನೀರಿನ ಅವಶ್ಯಕತೆ ಇದೆ. ರಾಜ್ಯದ ಮಲೆನಾಡು ಕರಾವಳಿ ಸಹಿತ ಕೆಲವು ಭಾಗಗಳಲ್ಲಿ ಜುಲೈ 3ನೇ ವಾರದ ಬಳಿಕ ಮಳೆ ಚುರುಕುಗೊಂಡಿದ್ದು ಜಲಾಶಯಗಳ ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆ ಕಂಡುಬಂದಿದೆ. ಕಳೆದ 23 ದಿನಗಳಲ್ಲಿ ಮಳೆ ಪ್ರಮಾಣದಲ್ಲಿ ಏರಿಕೆ ಕಂಡಿರುವುದರಿಂದ ಪ್ರಮುಖ ಜಲಾಶಯಗಳಿಗೆ 216 TMC ನೀರು ಹರಿದು ಬಂದಿದೆ. ಆದರೂ ಹಿಂದಿನ ವರ್ಷ ಇದೇ ಅವಧಿಗೆ ಹೋಲಿಸಿದರೆ ಶೇಕಡ 30ರಷ್ಟು ಕೊರತೆ ಕಂಡುಬಂದಿದೆ. ವಿಜಯಪುರ ಜಿಲ್ಲೆ ಆಲಮಟ್ಟಿ ಜಲಾಶಯಕ್ಕೆ 3 ವಾರದ ಅವಧಿಯಲ್ಲಿ ಹೆಚ್ಚಿನ ನೀರು ಹರಿದು ಬಂದಿದ್ದು ಶೇಕಡ 84ರಷ್ಟು ನೀರು ಸಂಗ್ರಹವಾಗಿದೆ. ಕೊಡಗಿನ ಹಾರಂಗಿ ಜಲಾಶಯ ಶೇಕಡ 85ರಷ್ಟು ಭರ್ತಿಯಾಗಿದೆ. ಹಾಸನ ಜಿಲ್ಲೆ ಹೇಮಾವತಿ ಜಲಾಶಯದಲ್ಲಿ 22.77 TMC ನೀರು ಸಂಗ್ರಹವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆಯ ಕೊರತೆ ಶೇಕಡ 45ರಷ್ಟು ಕಾಡುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಮಳೆಯಾಶ್ರಿತ ಭತ್ತದ ಕೃಷಿಗೆ ತೀವ್ರ ಹಿನ್ನಡೆಯುಂಟಾಗಿದೆ. ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಭತ್ತ ಸೇರಿದಂತೆ ಅಲ್ಪ ಪ್ರಮಾಣದಲ್ಲಿ ಮುಸುಕಿನ ಜೋಳ, ರಾಗಿ, ಅಲಸಂದೆ, ಹೆಸರು ಬೆಳೆಯಲಾಗುತ್ತಿದೆ. ಒಟ್ಟಾರೆ 19,375 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ. ಆದರೆ ಪ್ರಸ್ತುತ ಮಳೆಯ ಕೊರತೆಯಿಂದ ಇಲ್ಲಿಯವರೆಗೆ ಕೇವಲ 1,927.5 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಕಾರ್ಯ ನಡೆದಿದೆ. ಜಿಲ್ಲೆಯಲ್ಲಿ ಕೃಷಿ ಇಲಾಖೆ ಭತ್ತದ ಕೃಷಿಯನ್ನು 17,500 ಹೆಕ್ಟೇರ್ ಪ್ರದೇಶದಲ್ಲಿ ನಡೆಸುವ ಗುರಿ ಹೊಂದಿದ್ದು ಇಲ್ಲಿಯವರೆಗೆ ಕೇವಲ ಮಳೆಯಾಶ್ರಿತ 302.5 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಕಾರ್ಯ ನಡೆದಿದೆ ಎಂದು ಕೃಷಿ ಇಲಾಖಾ ಜಂಟಿ ನಿರ್ದೇಶಕ ಡಾ.ಬಿಎಸ್ ಚಂದ್ರಶೇಖರ್ ಮಾಹಿತಿ ನೀಡಿದ್ದಾರೆ. 167ನೇ ಆದಾಯ ತೆರಿಗೆ ದಿನಾಚರಣೆ ಅಂಗವಾಗಿ ಕರ್ನಾಟಕ ಮತ್ತು ಗೋವಾ ವಿಭಾಗದ ಬೆಂಗಳೂರಿನ ಆದಾಯ ತೆರಿಗೆ ಪ್ರಧಾನ ಮುಖ್ಯ ಆಯುಕ್ತರ ಕಚೇರಿ ಸಹಯೋಗದೊಂದಿಗೆ ಇಂದು ಒಟ್ಟಿಗೆ ನಡೆಯಿರಿ, ಆರೋಗ್ಯವಾಗಿರಿ, ಪ್ರೇರಿತರಾಗಿರಿ ಎಂಬ ಘೋಷವಾಕ್ಯದೊಂದಿಗೆ ನಡೆದ ವಾಕಥಾನ್ ಯಶಸ್ವಿಯಾಗಿ ನೆರವೇರಿತು. ಮುಖ್ಯ ಆಯುಕ್ತೆ ವಿದಿಶಾ ಕಲ್ರಾ ವಾಕಥಾನ್ಗೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ 600ಕ್ಕೂ ಹೆಚ್ಚು ಅಧಿಕಾರಿಗಳು ಹಾಗೂ ಅವರ ಕುಟುಂಬ ಸದಸ್ಯರು ಭಾಗವಹಿಸಿದ್ದರು. ಬಾಗಲಕೋಟೆ ಜಿಲ್ಲೆ ಪ್ರವಾಸದಲ್ಲಿರುವ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಇಂದು ಬಾಗಲಕೋಟೆಯ ನವನಗರ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಬಸ್ ಸೌಲಭ್ಯ ದೊರೆಯದ ಕಾರಣ ತರಗತಿಗಳಿಗೆ ತಡವಾಗುತ್ತಿದೆ ಎಂದು ಉಪಲೋಕಾಯುಕ್ತರ ಮುಂದೆ ಅಳಲು ತೋಡಿಕೊಂಡರು. ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿದ ಉಪಲೋಕಾಯುಕ್ತರು ಬಸ್ ಸಂಚಾರದ ಕೊರತೆ, ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆ ಗಮನಿಸಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿದರು. ಶಾಲಾ ಕಾಲೇಜು ಆರಂಭ ಮತ್ತು ಮುಕ್ತಾಯದ ಸಮಯದಲ್ಲಿ ಅಗತ್ಯ ಪ್ರಮಾಣದ ಬಸ್ಗಳನ್ನು ಓಡಿಸುವಂತೆ ವಿಭಾಗೀಯ ನಿಯಂತ್ರಣಾಧಿಕಾರಿ ಎನ್ಟಿ ಪಾಟೀಲ ಅವರಿಗೆ ಸೂಚಿಸಿದರು. ಆಡಳಿತಾತ್ಮಕ ಮತ್ತು ಯೋಜನೆ ಸಮರ್ಪಕ ಅನುಷ್ಠಾನದ ಹಿತದೃಷ್ಟಿಯಿಂದ ತುಬಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆಯ 1 ಹೊಸ ವಿಭಾಗ ಮತ್ತು 3 ಉಪವಿಭಾಗ ಕಚೇರಿಗಳನ್ನು ವಿಜಯಪುರದ ತಿಕೋಟಾದಲ್ಲಿ ಪ್ರಾರಂಭಿಸಲು ಆದೇಶ ಹೊರಡಿಸಲಾಗಿದೆ ಎಂದು ಕೈಗಾರಿಕೆ ಮೂಲಸೌಲಭ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ ತಿಳಿಸಿದ್ದಾರೆ. ಹೊಸ ಕಚೇರಿಗಳಿಗೆ ಅಗತ್ಯಕ್ಕೆ ಅನುಗುಣವಾಗಿ ಕಟ್ಟಡ ಮತ್ತಿತರ ಮೂಲಭೂತ ಸೌಕರ್ಯ ನಿರ್ಮಾಣಕ್ಕಾಗಿ 2,50,00,000 ರೂಪಾಯಿ ಅನುದಾನ ಮತ್ತು ಕಚೇರಿಯ ಅಗತ್ಯಕ್ಕೆ ಅನುಗುಣವಾಗಿ ಸಿಬ್ಬಂದಿ ಒದಗಿಸಿ ಆದೇಶ ಹೊರಡಿಸಲಾಗಿದೆ ಎಂದು ಮಾಧ್ಯಮ ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ

ಮುಖ್ಯಾಂಶಗಳು. ಶಿಕ್ಷಣದಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆಗೆ ಹೆಚ್ಚಿನ ಆದ್ಯತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಶಿರಾ ಬಡವನಹಳ್ಳಿ ಚತುಷ್ಪಥ ರಸ್ತೆಗೆ ಕೇಂದ್ರ ಸರ್ಕಾರ ಅನುಮೋದನೆ, ಸಚಿವ ವಿ ಸೋಮಣ್ಣ. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಬಂಡವಾಳ ಹೂಡುವಂತೆ ಖಾಸಗಿ ಹೂಡಿಕೆದಾರರಿಗೆ ಸಚಿವ ಕೆಜೆ ಜಾರ್ಜ್ ಆಹ್ವಾನ. ಮೈಭಾರತ್ ನೋಂದಣಿ ಜಾಗೃತಿ ಅಭಿಯಾನದಲ್ಲಿ ಯುವಜನತೆ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ರಾಜ್ಯಪಾಲರು ಕರೆ. ಕಾವೇರಿ ಕಣಿವೆಯಲ್ಲಿ ಮಳೆ ಕೊರತೆ, ಶಿವನ ಸಮುದ್ರ ಶಿಂಷಾದಲ್ಲಿ ಜಲವಿದ್ಯುತ್ ಉತ್ಪಾದನೆ ಸಂಪೂರ್ಣ ಸ್ಥಗಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದು ಕನ್ನಡ ಕಾವನಬಿಲು ಎಫ್ಎಂ ರೇನ್ಬೋ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸಮಯ 6:21 ಈ ಹೊತ್ತು ನಿಮ್ಮ ಜೊತೆ ಆಗ್ತಿರೋದು ಆರ್ಜೆ ಪ್ರವೀಣ್ ಜೋಯಿಸ್. ಈ ಹೊತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮನ ಇದೀಗ ಶುರು ಮಾಡೋಣ. ಸಿದ್ಧಾರ್ಥ್ ಬೆಳಮನೂರವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಸಖಿಯೇ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.

ಮ್ಯೂಸಿಕಲಿ ಮ್ಯಾಜಿಕಲಿ ಯಾವುದದು ಕನ್ನಡ ಕಾಮನ್ ಬಿಲು ಎಫ್ ಎಂ ರೈನ್ಬೋ ಏಳು ಗಂಟೆ ಒಂದು ನಿಮಿಷ ಆಗಿದೆ. ಅದ್ಭುತವಾದ ಗೀತೆಗಳು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗಾಗಿ ಮೂಡಿಬರ್ತಾ ಇದೆ. ನಿಮ್ಮ ಸಂದೇಶಗಳು ಬರಲಿ, ಹಾಡು ಅದ್ಭುತವಾಗಿ ಮೂಡಿಬರ್ತಾ ಇದೆ ಅಂತ ಹೇಳಿ ರಾಘವೇಂದ್ರ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನೀಗ ಕಾರ್ಯಕ್ರಮದಲ್ಲಿ ಮುಂದುವರಿಯೋಣ. ಮೂಡಿಬರ್ತಾ ಇದೆ ಬೆಂದಾಸ್ ಚಿತ್ರದಿಂದ ಥರ ಥರ ಒಂಥರ ಶಾನ್ ರವರ ಧ್ವನಿಯಲ್ಲಿ ಈಗಿದೆ, ಕವಿರಾಜ್ ರವರ ಸಾಹಿತ್ಯ, ಗುರುಕಿರಣ್ ರವರ ಸಂಗೀತ ಸಂಯೋಜನೆಯಲ್ಲಿ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬೆಲ್ಲು ಎಫ್ ಎಂ ರೈನ್ಬೋ 7:11 ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಇದೀವಿ. ಅದ್ಭುತವಾದ ಗೀತೆಗಳೊಂದಿಗೆ ಸಾಕ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಇದೀಗ ಮುಂದುವರಿಯುವಂತಹ ಸಮಯ ಮೂಡಿ ಬರ್ತಾ ಇದೆ. ಸುರ ನಿಗಮರವರ ಧ್ವನಿಯಲ್ಲಿ ಕಣ್ಣ ಸಲಿಗೆ ನವಗ್ರಹ ಚಿತ್ರದಿಂದ ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬೆಲ್ಲು ನಿಮ್ಮ ಇಷ್ಟದ ಗೀತೆಗಳ ಪ್ರಸಾರ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾವನ ಬಿಲು 7:21 ಆಗಿದೆ. ಅದ್ಭುತವಾದ ಗೀತೆಗಳೊಂದಿಗೆ ಸಾಗ್ತಾ ಇದ್ದೀವಿ. ಹಾಗೆ ಸುಮ್ಮನೆ ಚಿತ್ರದ ಶೀರ್ಷಿಕೆ ಗೀತೆ ಮೂಡಿ ಬಂತು ಎನ್ನಿಕ ರಾಜಕೃಷ್ಣನ್ ಹಾಗೆ ಚಿನ್ಮಯರವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಆತ್ಮೀಯ ಚಿತ್ರದಿಂದ ಅರಳಿಸು ಬಾಯಿಗ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ

0: ಮುಖ್ಯಾಂಶಗಳು. ನೀಟ್ ಪರೀಕ್ಷಾ ಅಕ್ರಮ, 4 ರಾಜ್ಯಗಳಲ್ಲಿ ಫಾಸ್ಟ್ರ್ಯಾಕ್ ನ್ಯಾಯಾಲಯ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಕ್ರಮ. ಸಂಸತ್ತಿನ ಉಭಯ ಸದನಗಳ ಇಂದಿನ ಕಲಾಪಗಳಿಗೂ ಪ್ರತಿಪಕ್ಷಗಳ ಗದ್ದಲ ಅಡ್ಡಿ. ರೊಮೇನಿಯಾ ತಲುಪಿದ ರಾಷ್ಟಪತಿ ದ್ರೌಪದಿ ಮುರ್ಮು, ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಗೆ ಒತ್ತು. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಇಂದು ಚಾಲನೆ, ಭರವಸೆಯೊಂದಿಗೆ ಭಾರತೀಯ ಸ್ಪರ್ಧಿಗಳು ಕಣದಲ್ಲಿ. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಜಿಂಬಾಬ್ವೆ ನೀಡಿದ್ದ 126 ರನ್ ಗುರಿ ಬೆನ್ನಟ್ಟಿರುವ ಭಾರತ. ವಾರ್ತೆಗಳ ವಿವರ. ನೀಟ್ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ಭಾಗಿಯಾದ ತಪ್ಪಿತಸ್ಥರಿಗೆ ಶೀಘ್ರ ಶಿಕ್ಷೆ ವಿಧಿಸುವ ನಿಟ್ಟನಲ್ಲಿ ದೇಶದ 4 ರಾಜ್ಯಗಳಲ್ಲಿ ಫಾಸ್ಟ್ರ್ಯಾಕ್ ತ್ವರಿತ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ಪ್ರಕ್ರಿಯೆ ಆರಂಭಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ಈ ಕುರಿತು ಘೋಷಿಸಿದ ಕೆಲವೇ ಗಂಟೆಗಳಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಪರೀಕ್ಷಾ ಅಕ್ರಮಗಳಲ್ಲಿ ಭಾಗಿಯಾದ ಆರೋಪಿಗಳ ವಿರುದ್ದ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆ 2024 ಅಡಿಯಲ್ಲಿ ಪ್ರಕರಣ ದಾಖಲಿಸಿ ವಿಚಾರಣೆ ನಡೆಸಲಾಗುವುದು. ಬಾಂಬೆ, ಕೋಲ್ಕತ್ತಾ, ದೆಹಲಿ ಹಾಗೂ ಮಧ್ಯಪ್ರದೇಶ ಹೈಕೋರ್ಟ್ಗಳ ವ್ಯಾಪ್ತಿಯಲ್ಲಿ ಈ ವಿಶೇಷ ನ್ಯಾಯಾಲಯಗಳನ್ನು ಆದ್ಯತೆಯ ಮೇರೆಗೆ ಸ್ಥಾಪಿಸಲಾಗುತ್ತಿದ್ದು, ಪ್ರಕರಣಗಳ ದೈನಂದಿನ ವಿಚಾರಣೆ ನಡೆಸಿ ಶೀಘ್ರ ವಿಲೇವಾರಿ ಮಾಡಲು ಆಯಾ ರಾಜ್ಯಗಳು ಮತ್ತು ಉಚ್ಚ ನ್ಯಾಯಾಲಯಗಳಿಗೆ ಶೀಘ್ರವೇ ಅಧಿಕೃತ ಮನವಿ ರವಾನೆಯಾಗಲಿದೆ. ಪ್ರಸ್ತುತ ವಿವಿಧ ಹೈಕೋರ್ಟ್ಗಳಲ್ಲಿ ಬಾಕಿ ಇರುವ 4 ಎಫ್ಐಆರ್ಗಳನ್ನು ಈ ಫಾಸ್ಟ್ರ್ಯಾಕ್ ನ್ಯಾಯಾಲಯಗಳಿಗೆ ವರ್ಗಾಯಿಸಲಾಗುವುದು. ಈ ನೂತನ ಕಾಯ್ದೆಯಡಿ ತಪ್ಪಿತಸ್ಥರೆಂದು ಸಾಬೀತಾದವರಿಗೆ 5 ವರ್ಷಗಳ ಜೈಲು ಶಿಕ್ಷೆ ಹಾಗೂ 10 ಲಕ್ಷ ದಂಡ ವಿಧಿಸಲು ಅವಕಾಶವಿದೆ. ಯುವಕರ ಕಲ್ಯಾಣ ಮತ್ತು ಭವಿಷ್ಯಕ್ಕಿಂತ ಬೇರೇನು ಮುಖ್ಯವಲ್ಲ. ಪ್ರಶ್ನೆಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವವರಿಗೆ ತ್ವರಿತ ಮತ್ತು ಕಠಿಣ ಶಿಕ್ಷೆ ವಿಧಿಸಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ಘೋಷಿಸಿದ್ದರು. ನೀಟ್ ಮಾತ್ರವಲ್ಲದೆ ಯುಪಿಎಸ್ಸಿ, ಎಸ್ಎಸ್ಸಿ, ಆರ್ಆರ್ಬಿ, ಐಬಿಪಿಎಸ್ ಹಾಗೂ ಎನ್ಟಿಎ ನಡೆಸುವ ಎಲ್ಲಾ ಪ್ರವೇಶ ಮತ್ತು ನೇಮಕಾತಿ ಪರೀಕ್ಷೆಗಳಿಗೂ ಈ ಕ್ರಮ ಅನ್ವಯಿಸಲಿದೆ ಎಂದು ಹೇಳಿದ್ದಾರೆ. ನೀಟ್ ಪರೀಕ್ಷಾ ಅಕ್ರಮ ಹಾಗೂ ವಿದ್ಯಾರ್ಥಿಗಳ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಪಕ್ಷಗಳು ನಡೆಸಿದ ತೀವ್ರ ಗದ್ದಲ ಮತ್ತು ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಕಲಾಪ ಆರಂಭವಾಗುತ್ತಿದ್ದಂತೆಯೇ ವಿಪಕ್ಷಗಳು ಗದ್ದಲ ಎಬ್ಬಿಸಿದ್ದವು. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮಾತನಾಡಿ, ನೀಟ್ ವಿಚಾರವಾಗಿ ಸರ್ಕಾರ ಚರ್ಚೆಗೆ ಸಿದ್ದವಿದ್ದು, ಪ್ರಧಾನಿ ನರೇಂದ್ರ ಮೋದಿ ಫಾಸ್ಟ್ರ್ಯಾಕ್ ನ್ಯಾಯಾಲಯಗಳ ಮೂಲಕ ಕಠಿಣ ಕ್ರಮದ ಭರವಸೆ ನೀಡಿದ್ದಾರೆ ಎಂದರು. ಗೊಂದಲ ಶಮನವಾಗಲಿಲ್ಲ. ಮತ್ತೊಂದೆಡೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿದರು. ಇದನ್ನು ರಾಜಕೀಯ ಪ್ರೇರಿತ ಎಂದು ಖಂಡಿಸಿದ ಸದನದ ನಾಯಕ ಜೆಪಿ ನಡ್ಡಾ, ವಿಪಕ್ಷಗಳಿಗೆ ಚರ್ಚೆ ನಡೆಸುವುದು ಆಸಕ್ತಿಯಿಲ್ಲ ಎಂದು ಆರೋಪಿಸಿದರು. ಉಭಯ ಸದನಗಳಲ್ಲಿ ಪೀಠದ ಮನವಿಗೂ ಸ್ಪಂದಿಸದೆ ಗದ್ದಲ ಮುಂದುವರೆದಿದ್ದರಿಂದ ಕಲಾಪವನ್ನು ಮುಂದೂಡಲಾಯಿತು. ನೀಟ್ ಪರೀಕ್ಷಾ ಅಕ್ರಮ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳು ಮಾತುಕತೆಗೆ ಬರಬೇಕೆಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮನವಿ ಮಾಡಿದ್ದು, ಎಲ್ಲಾ ವಿಷಯಗಳ ಕುರಿತು ಚರ್ಚಿಸಲು ಸರ್ಕಾರ ಸಿದ್ದವಿದೆ ಎಂದು ತಿಳಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ಕಳೆದ 24 ಗಂಟೆಗಳಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿ ಪ್ರತಿನಿಧಿಗಳಿಗೆ ಸಂವಾದ ನಡೆಸಲು 4 ಬಾರಿ ಆಹ್ವಾನ ನೀಡಲಾಗಿದೆ ಎಂದರು. ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರ ನಿವಾಸದಲ್ಲಿ ಅಥವಾ ಕಚೇರಿಯಲ್ಲಿ ಮುಕ್ತ ಮನಸ್ಸಿನಿಂದ ಚರ್ಚೆ ನಡೆಸಲು ಸಿದ್ದವಿದ್ದು, ಸಚಿವ ಜೆಪಿ ನಡ್ಡಾ ಹಾಗೂ ತಾವು ಸ್ವತಃ ಭಾಗವಹಿಸುವುದಾಗಿ ತಿಳಿಸಿದರು. ಸಂವಾದವಿಲ್ಲದೆ ಯಾವುದೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿಲ್ಲ ಎಂದು ಸಚಿವರು ಪ್ರತಿಪಾದಿಸಿದರು. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ವಿರೋಧ ಪಕ್ಷಗಳು ತಮ್ಮ ನಿಲುವನ್ನು ಪದೇ ಪದೇ ಬದಲಾಯಿಸುತ್ತಾ ಚರ್ಚೆಯಿಂದ ನುಣುಚಿಕೊಳ್ಳುತ್ತಿವೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ ವಿದ್ಯಾರ್ಥಿಗಳ ಹಿತಾಸಕ್ತಿಗಿಂತ ಬೇರೆ ಯಾವುದೂ ಸರ್ಕಾರಕ್ಕೆ ಮುಖ್ಯವಲ್ಲ ಎಂಬುದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಎಂದರು. 3 ರಾಷ್ಟಗಳ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದು ರೊಮೇನಿಯಾ ರಾಜಧಾನಿ ಬುಖಾರೆಸ್ಟ್ ತಲುಪಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಅವರನ್ನು ರೊಮೇನಿಯಾ ವಿದೇಶಾಂಗ ಸಚಿವೆ ಓನಾ ಸಿಲ್ವಿಯಾ ಟೋಯಿಯು ಬರಮಾಡಿಕೊಂಡರು. ನಾಳೆ ರಾಷ್ಟಪತಿಯವರು ಭಾರತ ರೊಮೇನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದು, ಬಳಿಕ ಭಾರತೀಯ ಸಮುದಾಯದವರೊಂದಿಗೆ ಸಂವಾದ ನಡೆಸಲಿದ್ದಾರೆ. ವ್ಯಾಪಾರ, ಹೂಡಿಕೆ, ರಕ್ಷಣೆ, ಮಾಹಿತಿ ತಂತ್ರಜ್ಞಾನ, ನವೀಕರಿಸಬಹುದಾದ ಇಂಧನ, ಶಿಕ್ಷಣ, ವಿಜ್ಞಾನ ಹಾಗೂ ನಾವೀನ್ಯತೆ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಈ ಪ್ರವಾಸವು ಭಾರತ ಮತ್ತು ರೊಮೇನಿಯಾ ನಡುವಿನ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆಯಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ

0: ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಅಂತಾರಾಷ್ಟೀಯ ಜಲಮಾರ್ಗಗಳು ಸುರಕ್ಷಿತ ಹಾಗೂ ಮುಕ್ತವಾಗಿರಬೇಕು ಎಂದು ಪ್ರತಿಪಾದಿಸಿರುವ ಭಾರತ, ಪಶ್ಚಿಮ ಏಷ್ಯಾದ ಸಂಘರ್ಷಗಳಿಗೆ ಸಂವಾದ ಮತ್ತು ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಪರಿಹಾರ ಕಂಡುಕೊಳ್ಳುವಂತೆ ಕರೆ ನೀಡಿದೆ. ಮನಿಲಾದಲ್ಲಿ ನಡೆದ 21ನೇ ಪೂರ್ವ ಏಷ್ಯಾ ಶೃಂಗಸಭೆಯಲ್ಲಿ ಮಾತನಾಡಿದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ನಾವಿಕರು ಹಾಗೂ ನಾಗರಿಕ ಹಡಗುಗಳ ಮೇಲಿನ ದಾಳಿಗಳನ್ನು ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ. ರಾಷ್ಟೀಯ ಪ್ರಸಾರ ದಿನದ ಅಂಗವಾಗಿ ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗೌರವ್ ದ್ವಿವೇದಿ ಅವರು ಕಳೆದ 99 ವರ್ಷಗಳಲ್ಲಿ ಪ್ರಸಾರ ಕ್ಷೇತ್ರ ರೇಡಿಯೋದಿಂದ ಟಿವಿ ಮಾಧ್ಯಮ ಹಾಗೂ ಇದೀಗ ಡಿಜಿಟಲ್ ವೇದಿಕೆಗಳವರೆಗೆ ಗಮನಾರ್ಹ ಬೆಳವಣಿಗೆ ಕಂಡಿದೆ ಎಂದು ಹೇಳಿದ್ದಾರೆ. ಆಕಾಶವಾಣಿಯೊಂದಿಗೆ ನಡೆಸಿದ ವಿಶೇಷ ಸಂದರ್ಶನದಲ್ಲಿ ಅವರು ಭಾರತ ಮತ್ತು ವಿದೇಶಗಳಲ್ಲಿ ಇರುವ ಪ್ರೇಕ್ಷಕರಿಗೆ ಮನರಂಜನೆ, ಮಾಹಿತಿ ಹಾಗೂ ಶೈಕ್ಷಣಿಕ ವಿಷಯಗಳನ್ನು ಒದಗಿಸುವ ಕಾರ್ಯವನ್ನು ಪ್ರಸಾರ ಭಾರತಿ ಮುಂದುವರೆಸಲಿದೆ ಎಂದು ತಿಳಿಸಿದರು. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬಳಕೆಯಿಂದ ಎಂಜಿನ್ ವೈಫಲ್ಯ ಅಥವಾ ವಾಹನಗಳು ಕೆಟ್ಟು ನಿಲ್ಲುವಂತಹ ವ್ಯಾಪಕ ಸಮಸ್ಯೆಗಳು ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಲೋಕಸಭೆಯಲ್ಲಿ ಲಿಖಿತ ಉತ್ತರ ನೀಡಿದ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ, ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವನ್ನು ವಿವಿಧ ಹಿತಾಸಕ್ತಿದಾರರೊಂದಿಗೆ ಸಮಾಲೋಚನೆ ಹಾಗೂ ತಜ್ಞ ಸಂಸ್ಥೆಗಳ ಪರಿಶೀಲನೆಯ ಬಳಿಕ ಹಂತ ಹಂತವಾಗಿ ಜಾರಿಗೊಳಿಸಲಾಗಿದೆ ಎಂದು ಹೇಳಿದರು. 23ನೇ ಆವೃತ್ತಿಯ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಕೋ ನಗರದಲ್ಲಿ ಇಂದು ಚಾಲನೆ ದೊರೆಯಲಿದೆ. 10 ದಿನಗಳ ಕಾಲ ನಡೆಯಲಿರುವ ಈ ಕ್ರೀಡಾ ಮಹೋತ್ಸವದಲ್ಲಿ 74 ದೇಶಗಳ ಅಥ್ಲೀಟ್ಗಳು ಭಾಗವಹಿಸುತ್ತಿದ್ದಾರೆ. ಭಾರತವನ್ನು ಒಲಿಂಪಿಕ್ ಪದಕ ವಿಜೇತರಾದ ನೀರಜ್ ಚೋಪ್ರಾ, ಮೀರಾಬಾಯಿ ಚಾನು ಹಾಗೂ ಲವ್ಲಿನಾ ಬೋರ್ಗೊಹೈನ್ ಪ್ರತಿನಿಧಿಸುತ್ತಿದ್ದಾರೆ. ಉದ್ಘಾಟನಾ ಸಮಾರಂಭಕ್ಕೂ ಮುನ್ನವೇ ಭಾರತಕ್ಕೆ ಶುಭಾರಂಭ ಸಿಕ್ಕಿದ್ದು, ಬಾಕ್ಸಿಂಗ್ನ ಮಹಿಳೆಯರ 75 kg ವಿಭಾಗದಲ್ಲಿ ಒಲಿಂಪಿಕ್ ಪದಕ ವಿಜೇತೆ ಲವ್ಲಿನಾ ಬೋರ್ಗೊಹೈನ್ ಬೈ ಪಡೆದು ನೇರವಾಗಿ ಸೆಮಿಫೈನಲ್ ಪ್ರವೇಶಿಸುವ ಮೂಲಕ ಪದಕವನ್ನು ಖಚಿತಪಡಿಸಿದ್ದಾರೆ. ಜುಲೈ 31ರಂದು ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಕಣಕ್ಕೆ ಇಳಿಯಲಿದ್ದಾರೆ. ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ ಕಳೆದ ಆವೃತ್ತಿಗೆ ಹೋಲಿಸಿದರೆ ಈ ಬಾರಿ ಕ್ರೀಡೆಗಳ ಸಂಖ್ಯೆಯನ್ನು 10ಕ್ಕೆ ಕಡಿತಗೊಳಿಸಲಾಗಿದ್ದು 4 ಕ್ರೀಡಾಂಗಣಗಳಲ್ಲಿ ಪಂದ್ಯಗಳು ನಡೆಯಲಿವೆ. ಅಥ್ಲೆಟಿಕ್ಸ್, ಈಜು, ಬಾಕ್ಸಿಂಗ್, ವೈಟ್ಲಿಫ್ಟಿಂಗ್, ಜೂಡೋ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಪ್ಯಾರಾ ಅಥ್ಲೀಟ್ಗಳು ಒಳಗೊಂಡಂತೆ ಒಟ್ಟು 125 ಸದಸ್ಯರ ಭಾರತೀಯ ನಿಯೋಗ ಭಾಗವಹಿಸುತ್ತಿದೆ. ಕಳೆದ ಬಾರಿ 61 ಪದಕ ಗೆದ್ದ ಭಾರತಕ್ಕೆ ಈ ಬಾರಿ ಕಡಿಮೆ ಕ್ರೀಡಾ ವಿಭಾಗಗಳಿರುವುದರಿಂದ ಹೊಸ ಸವಾಲು ಎದುರಾಗಲಿದೆ. ಮಾನವ ಹಕ್ಕುಗಳನ್ನು ಗೌರವಿಸುವ ಹಾಗೂ ಎಲ್ಲರಲ್ಲೂ ಸಮಾನ ಅವಕಾಶಗಳನ್ನು ಕಲ್ಪಿಸುವ ಸುರಕ್ಷಿತ ಹಾಗೂ ಒಳಗೊಳ್ಳುವಿಕೆ ಕ್ರೀಡಾ ವ್ಯವಸ್ಥೆಯನ್ನು ನಿರ್ಮಿಸುವ ಬದ್ದತೆಯನ್ನು ಭಾರತ ಪುನರುಚ್ಚರಿಸಿದೆ. ವ್ಯವಸ್ಥೆಯನ್ನು ನಿರ್ಮಿಸುವ ಬದ್ದತೆಯನ್ನು ಭಾರತ ಪುನರುಚ್ಚರಿಸಿದ್ದು, ಸ್ಕಾಟ್ಲೆಂಡ್ನಲ್ಲಿ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾ ಸಚಿವರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ, ಕಾಮನ್ವೆಲ್ತ್ ಒಕ್ಕೂಟದಾದ್ಯಂತ ಕ್ರೀಡಾ ಆಡಳಿತ, ಕ್ರೀಡಾಪಟುಗಳ ಕಲ್ಯಾಣ ಮತ್ತು ಸಾಂಸ್ಥಿಕ ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಕಾರವನ್ನು ವಿಸ್ತರಿಸುವ ಭಾರತದ ದೃಷ್ಟಿಕೋನವನ್ನು ಹಂಚಿಕೊಂಡಿದ್ದಾರೆ. ಹರಾರಿಯಲ್ಲಿ ನಡೆಯುತ್ತಿರುವ 3 ಪಂದ್ಯಗಳ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ ಮೊದಲನೇ ಪಂದ್ಯದಲ್ಲಿ ಇಂದು ಜಿಂಬಾಬ್ವೆ ನೀಡಿರುವ 126 ರನ್ಗಳ ಸುಲಭ ಗುರಿಯನ್ನು ಭಾರತ ಬೆನ್ನಟ್ಟಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಬ್ವೆ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 125 ರನ್ ಗಳಿಸಿತು. ಭಾರತದ ಪರ ಮಯಾಂಕ್ ಯಾದವ್ ಮತ್ತು ಪ್ರಿನ್ಸ್ ಯಾದವ್ ತಲಾ 2 ವಿಕೆಟ್ ಪಡೆದರು. 126 ರನ್ಗಳ ಗುರಿ ಬೆನ್ನಟ್ಟಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 13 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 123 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪರೀಕ್ಷಾ ಅಕ್ರಮ, 4 ರಾಜ್ಯಗಳಲ್ಲಿ ಫಾಸ್ಟ್ಟ್ರ್ಯಾಕ್ ನ್ಯಾಯಾಲಯ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಕ್ರಮ. ಸಂಸತ್ತಿನ ಉಭಯ ಸದನಗಳ ಇಂದಿನ ಕಲಾಪಗಳಿಗೂ ಪ್ರತಿಪಕ್ಷಗಳ ಗದ್ದಲ ಅಡ್ಡಿ. ರೊಮೇನಿಯಾ ತಲುಪಿದ ರಾಷ್ಟಪತಿ ದ್ರೌಪದಿ ಮುರ್ಮು, ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಗೆ ಒತ್ತು. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಇಂದು ಚಾಲನೆ, ಭರವಸೆಯೊಂದಿಗೆ ಭಾರತೀಯ ಸ್ಪರ್ಧಿಗಳು ಕಣದಲ್ಲಿ. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಜಿಂಬಾಬ್ವೆ ನೀಡಿದ 126 ರನ್ ಗುರಿ ಬೆನ್ನಟ್ಟಿರುವ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

0: ಎಲ್ಲರಿಗೂ ಶುಭ ಸಂಜೆ. ಕೇಳ್ತಾ ಇದ್ದೀರಾ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು. ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಈ ಆಲಾಪದಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು, ನಿಮ್ಮ ಆರ್ಜಿ ಪ್ರಿಯಾಂಕ. ಒಲವಿನ ಉಡುಗೊರೆ ಕೊಡಲೇನು, ಈ ಹಾಡಂತೂ ಎಲ್ಲರೂ ಕೇಳೇ ಇರ್ತೀರಲ್ಲ. ಪ್ರೀತಿಯಲ್ಲಿ ಉಡುಗೊರೆ ಕೊಡೋದು ತಗೊಳ್ಳೋದು ಇಷ್ಟು ಮುಖ್ಯ. ಅದು ವಸ್ತುಗಳೇ ಆಗಿರಬೇಕು ಅಂತ ಏನೂ ಇಲ್ಲ, ಒಂದು ಸಣ್ಣ ಕಾಳಜಿ ಕೂಡ ಜೀವನದಲ್ಲಿ ಸಿಗುವಂತಹ ಅದ್ಭುತ ಉಡುಗೊರೆ ಅಂತ ಹೇಳ್ಬೋದು. ಈ ಕುರಿತು ಮಾತಾಡ್ತಾ ಸಾಗೋಣ ಇಂದಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ. ಕೇಳ್ತಾರೆ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು.
1: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಉಡುಗೊರೆ ಅಂದಾಕ್ಷಣ ನಮ್ಮ ಕಣ್ಮುಂದೆ ಬರೋ ಚಿತ್ರ ಅಂದ್ರೆ ಸುಂದರವಾಗಿ ಸುತ್ತಿದ ಒಂದು ಬಾಕ್ಸ್, ಬಣ್ಣ ಬಣ್ಣದ ರಿಬ್ಬನ್ ಟೇಪ್ಗಳು, ಅದರೊಳಗೆ ಒಂದು ಸರ್ಪ್ರೈಸ್. ಏನಂತೀರಾ?

0: ಉಡುಗೊರೆ ಅಂದರೆ ಏನಾದರೂ ಆಗಿರ್ಬೋದು, ವಾಚ್ ಆಗಿರ್ಬೋದು, ಚಾಕ್ಲೇಟ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಅಥವಾ ಪ್ರೀತಿಯ ಸಂಕೇತ ಆಗಿರುವಂಥ ಹೂವಾಗಿರ್ಬೋದು. ಪ್ರೀತಿಯಲ್ಲೂ ಎಲ್ಲನೂ ಅದ್ಭುತವಾಗಿಯೇ ಕಾಣುತ್ತೆ. ನಿಮಗಾಗಿ ನಿಮ್ಮ ಸಂಗಾತಿ ನೀಡುವ ಅತ್ಯಮೂಲ್ಯ ಸಮಯ ಕೂಡ ಬೆಲೆ ಕಟ್ಟಲಾಗದ ಒಂದು ಉಡುಗೊರೆನೇ. ಬಹುಶಃ ನಿಮಗೂ ಕೂಡ ನಿಮಗಾಗಿ ಕೊಟ್ಟಂತಹ ಉಡುಗೊರೆ ಅಥವಾ ನೀವು ತಗೊಂಡು ನಿಮ್ಮ ಸಂಗಾತಿಗೆ ಕೊಟ್ಟಂತಹ ಉಡುಗೊರೆ ನೆನಪಾಗ್ತಾ ಇರ್ಬೋದು. ಅದೇ ನೆನಪಲ್ಲಿ ಸೊಗಸಾದ ಗೀತೆಗಳು ಪ್ರಸಾರ ಆಗ್ತಾ ಇದೆ, ನಿಮಗಾಗಿ ಕೇಳ್ತಾ ಇರಿ. ಇದು FM 101.3 ಕನ್ನಡ ಕಾಮನಬಿಲ್ಲು,
1: ಆಕಾಶವಾಣಿ FM 101.3 MHz. Musically yours.

0: ಕೇಳ್ತಾ ಇದ್ದೀರಾ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನ್ ಬೆಲ್ಲು. ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಇದ್ದೀವಿ. ಒಬ್ಬ ಪ್ರೇಮಿ ತನ್ನ ಸಂಗಾತಿಯ ಹುಟ್ಟುಹಬ್ಬಕ್ಕೆ ಏನಾದರೂ ಗಿಫ್ಟ್ ಕೊಡಬೇಕು, ಏನಾದರೂ ಉಡುಗೊರೆ ಕೊಡಬೇಕು ಅಂತ ಯೋಚನೆ ಮಾಡ್ತಾನಂತೆ. ಹಾಗನ್ಕೊಂಡು ಏನ್ ಕೊಡೋದು ಅಂತ ಯೋಚನೆ ಮಾಡ್ತಾ ಏನಾದರೂ ವಿಶೇಷವಾಗಿ ಕೊಡ್ಬೋದು, ಸಾಧಾರಣವಾಗಿ ಕೊಡೋದು ಇದ್ದೇ ಇರುತ್ತೆ, ಏನಾದರೂ ಒಂದು ವಿಶೇಷವಾದ ಉಡುಗೊರೆಯನ್ನು ನಾನು ಈ ಸತಿ ಕೊಡಬೇಕು ಅಂತ ಯೋಚನೆ ಮಾಡಿ ಒಂದು ಸುಂದರವಾಗಿ ಪತ್ರವನ್ನು ಬರೆದು ಅವಳಿಗೆ ಕೊಡ್ತಾನಂತೆ. ಆ ಪತ್ರದಲ್ಲಿ ಏನಿತ್ತು ಗೊತ್ತಾ? ಅದರಲ್ಲಿ ನಿನ್ನ ಎಲ್ಲ ಹುಟ್ಟುಹಬ್ಬಕ್ಕೆ ನನ್ನ ಪೂರ್ತಿ ಸಮಯ ನಿನಗಾಗಿ ಕೊಡ್ತೀನಿ ಅಂತ ಬರೆದಿತ್ತಂತೆ. ಇದನ್ನ ನೋಡಿ ಆಕೆಗೆ ಬಹಳನೇ ಖುಷಿಯಾಯಿತು. ಬಹುಶಃ ಇದು ನನ್ನ ಮರೆಯಲಾಗದ ಉಡುಗೊರೆ ಅಂತ ಹೇಳಿ ತುಂಬಾ ಖುಷಿಪಟ್ಟಿದ್ದು ಉಂಟು. ಏನ್ ಉಡುಗೊರೆ ಕೊಡ್ತಾ ಇದ್ದೀವಿ ಅಂತ ಅನ್ನೋದಕ್ಕಿಂತ ಅದನ್ನ ತಗೊಳ್ಳೋರ ಮನಸ್ಸಿಗೆ ಎಷ್ಟು ಖುಷಿ ಕೊಡತ್ತೆ ಅನ್ನೋದೇ ಮುಖ್ಯ. ಕೇಳ್ತಾರಿ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬೆಲ್ಲು.
1: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪ್ರೀತಿಯಲ್ಲಿ ಎಲ್ಲ ಹುಡುಗರುಗಳು ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ಒಬ್ಬರನ್ನೊಬ್ರು ಕಾಳಜಿ ಮಾಡೋದಾಗಿರ್ಬೋದು, ಸಮಯಕ್ಕೆ ತಕ್ಕಂತೆ ಅಂದ್ರೆ ಅವಶ್ಯಕತೆ ಇದ್ದಾಗ ಸಹಾಯ ಮಾಡೋದಾಗಿರ್ಬೋದು, ಅದರಲ್ಲೂ ಕೇಳದೆ ಮಾಡೋ ಸಹಾಯ ಮನಸ್ಸಿಗೆ ಇನ್ನೂ ತುಂಬಾನೇ ಖುಷಿ ಕೊಡುತ್ತೆ. ದುಬಾರಿ ಹುಡುಗರುಗಳು ಕೆಲ ದಿನ ಖುಷಿ ಕೊಡ್ಬೋದು, ಬಹುಶಃ ಆಮೇಲೆ ಕೂಡ ಮರ್ತೋಗ್ಬೋದು. ಆದರೆ ಪ್ರೀತಿಯಿಂದ ಕೊಟ್ಟ ಚಿಕ್ಕ ನೆನಪು ಸಮಯ ಕೂಡ ಜೀವನ ಪೂರ್ತಿ ಜೊತೆಯಾಗಿರುತ್ತೆ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತ ಅಂದ್ರೆ, 50 ವರ್ಷ ಸಂಸಾರ ಮಾಡಿದ ದಂಪತಿಗಳನ್ನ ಒಂದು ಪ್ರಶ್ನೆ ಕೇಳದ್ರಂತೆ, ಇಷ್ಟು ವರ್ಷದಲ್ಲಿ ನೀವು ಕೊಟ್ಟ ಅತ್ಯಮೂಲ್ಯ ಉಡುಗೊರೆ ಯಾವುದು ಅಂತ. ಆಗ ಅವ್ರು ಹೇಳದ್ರಂತೆ, ನಾನು ಎಲ್ಲೇ ಇರಲಿ ಎಲ್ಲೇ ಹೋಗಿರ್ಲಿ ಸಂಜೆ ಹೊತ್ತಿಗೆ ಮನೆಗೆ ಬಂದು ಅವಳ ಜೊತೆ ಒಂದು ಕಪ್ ಟೀ ಕುಡಿದು ಅವಳೊಂದಿಗೆ ಸಮಯನ ಕಳೆದು ನಂತರ ರಾತ್ರಿ ಒಟ್ಟಿಗೆ ಊಟ ಮಾಡಿ ಮಲಗೋದು, ಅವಳ ಜೊತೆ ಮಾತು ಬಿಟ್ಟಿದ್ದೇ ಇಲ್ಲ, ಇದೇ ನಾನು ಅವಳಿಗೆ ಕೊಟ್ಟ ಅತ್ಯಮೂಲ್ಯ ಉಡುಗೊರೆ ಅಂತ ಹೇಳಿ ನಗ್ತಾರಂತೆ. ಇಂತಹ ಅದ್ಭುತವಾದ ಮಾತು ಅಲ್ವಾ? ಕೇಳ್ತಾರಿ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.
0: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಒಲವು ಹುಡುಗರೇ ಮಾತು ಎಲ್ಲವೂ ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಹೆಜ್ಜೆ ಹಾಕಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಮುಂದಿನ ಸರಿ ಮತ್ತೊಂದು ವಿಚಾರದೊಂದಿಗೆ ನಿಮಗೆ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಕೇಳ್ತಾ ಇರಿ, ಹಾಗೆ ಕೇಳಿಸ್ತಾ ಇರಿ. ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಮ್ಮನಬೆಲ್ಲು.
0: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ಮ್ಯೂಸಿಕಲಿ ಮ್ಯಾಜಿಕಲಿ ಯಾವ್ಸ್ ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 9:15 ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಕಾರ್ಯಕ್ರಮ ಸುಕೂನ್ ಕೇಪಲ್, ಅದ್ಭುತ ಹಿಂದಿ ಗೀತೆಗಳನ್ನು ಆಲಿಸುವಂತಹ ಸಮಯ. ಇದೀಗ ಕಾರ್ಯಕ್ರಮನ ಶುರು ಮಾಡೋಣ. ಆಲ್ಕಾ ಯಜ್ಞಿಕ್ ಹಾಗೆ ಕುಮಾರ್ ಸಾನುರವರ ಧ್ವನಿಯಲ್ಲಿ ಹಮ್ರಾಸ್ ಚಿತ್ರದಿಂದ ಸನಮ್ ಮೇರೆ ಹಮ್ರಾಸ್.

ಇದು ಕನ್ನಡ ಗಮನದಲ್ಲಿ ಎಫ್ ಎಂ ರೇನ್ಬೋ ಹಮ್ರಾಸ್ ಚಿತ್ರದ ಶೀರ್ಷಿಕೆ ಗೀತೆ ನಿಮ್ಮೆಲ್ಲರಿಗಾಗಿ ಮೂಡಿ ಬಂತು. ಇವತ್ತು ಹಿಮೇಶ್ ರೇಷ್ಮೆಯವರ ಹುಟ್ಟು ಹಬ್ಬದ ದಿನ. 53 ವರ್ಷಕ್ಕೆ ಕಾರಿಡುತ್ತಿರುವಂತಹ ಹಿಮೇಶ್ ರೇಷ್ಮೆಯವರಿಗೆ ಎಫ್ ಎಂ ರೇನ್ಬೋ ಪರವಾಗಿ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸುವಂತಹ ಸಮಯ. ಮೊಟ್ಟ ಮೊದಲಿಗೆ ಅವರ ಚಿತ್ರ ನಿರ್ದೇಶನದ ಗೀತೆಯೊಂದಿಗೆ ಕಾರ್ಯಕ್ರಮ ಇದೀಗ ಶುರುವಾಗಿದೆ. ಹಮ್ರಾಸ್ ಚಿತ್ರದ ಗೀತೆ ಮೂಡಿ ಬಂತು. ಅವರ ಅರ್ಲಿ ಕೆರಿಯರ್ನಲ್ಲಿ ಬಹಳಷ್ಟು ವಿಶೇಷವಾದಂತಹ ಚಿತ್ರಗಳಿಗೆ ಸಂಗೀತ ಸಂಯೋಜನೆಯ ಅವಕಾಶ ಅವ್ರಿಗೆ ಸಿಕ್ತು. ಅದೇ ರೀತಿಯ ಒಂದು ಚಿತ್ರ ಅಂದರೆ ಅದು ತೇರೆ ನಾಮ್ ಚಿತ್ರದ ಶೀರ್ಷಿಕೆ ಗೀತೆ. ಉದಿತ್ ನಾರಾಯಣ ಕಾಯಕನಿಕರವರ ಧ್ವನಿಯಲ್ಲಿ ಇದೀಗ ಹಿಮೇಶ್ ರೇಷ್ಮೆಯವರ ಸಂಗೀತ ಸಂಯೋಜನೆಯಲ್ಲಿ

ಇದು ಕನ್ನಡ ಕಾಮನ್ ವೆಲ್ ಎಫ್ ಎಂ ರೈನ್ ಬೋ ಸುಕುನ್ ಕೆ ಪಾಲ್ ಕಾರ್ಯಕ್ರಮದಲ್ಲಿ ಹಿಮೇಶ್ ರೇಷ್ಮಿ ಅವರ ಅದ್ಭುತವಾದ ಗೀತೆಗಳು ಮೂಡಿಬರ್ತಾ ಇದೆ. ನಿಮ್ಮೆಲ್ಲ ಸಂದೇಶಕ್ಕೆ ಕೂಡ ಧನ್ಯವಾದಗಳು. ಹಿಮೇಶ್ ರೇಷ್ಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿಯಾಗಿದೆ. ಕಿಶನ್ ರೋಷನ್, ಶುಭರಾಣಿ, ಹನುಮಂತೇಗೌಡರವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹ್ಯಾಪಿ ಬರ್ತ್ಡೇ ಹಿಮೇಶ್ ರೇಷ್ಮಿಯಾ ಅಂತ ಹೇಳಿ ಹನುಷಾರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧರ್ಮಣ ಧನ್ಯರವರು ಸುಕುನ್ ಕೇಪಲ್ ಕಾರ್ಯಕ್ರಮದ ಅದ್ಭುತ ಗೀತೆಗಳಿಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ. ಇವತ್ತಿನ ಸುಕುನ್ ಕೇಪಲ್ ಕಾರ್ಯಕ್ರಮದಲ್ಲಿ ಇದೇ ರೀತಿಯ ಅದ್ಭುತವಾದ ಹಿಮೇಶ್ ರೇಷ್ಮಿಯವರ ಗೀತೆಗಳು ಮೂಡಿಬರುತ್ತೆ. ಆಪ್ಕಿ ಖಾತೆ ಚಿತ್ರದ ಶೀರ್ಷಿಕೆ ಗೀತೆ ಈಗ ಮೂಡಿಬರ್ತಾ ಇದೆ. ಅದರ ಜೊತೆಯಾಗುತ್ತೆ ಮುಜೆ ಯಾದ್ ಸತಾಯಿ ತೇರಿ ಫಿರ್ ಹೇರಾ ಪೇರಿ ಚಿತ್ರದ ಗೀತೆ. ನಿಮ್ಮೆಲ್ಲರಿಗಾಗಿ ಕನ್ನಡ ಕಾಮನಬಿಲ್ಲಿನಲ್ಲಿ.

ಇದು ಎಫ್ ಎಂ ರೇನ್ಬೋ ಕನ್ನಡ ಕವನ ಬೆಲುವು. ನಿಮ್ಮೆಲ್ಲರ ಸಂದೇಶಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಹಿಮೇಶ್ ರೇಷ್ಮಿಯವರ ಹುಟ್ಟುಹಬ್ಬದ ವಿಶೇಷದಲ್ಲಿ ನಾವಿದ್ದೀವಿ. ಅದ್ಭುತವಾದ ಗೀತೆಗಳನ್ನು ಕೇಳ್ತಾ ಇದ್ವಿ. ಪುಷ್ಪರವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅದ್ಭುತವಾದ ಹಾಡುಗಳು ಅಂತಾರೆ. ಹಾಗೆಯೇ ಶಾಂತಾಚಾರ್ಯರು ಕೂಡ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಡುಗಳಿಗಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಇನ್ನಷ್ಟು ಹಿಮೇಶ್ ರೇಷ್ಮಿಯವರ ಗೀತೆಗಳು ಈ ಹೊತ್ತು ಮೂಡಿಬರಲಿದೆ. ಝಲಕ್ ದಿಖ್ಲಾ ಜಾ ಮತ್ತೊಂದು ಸೂಪರ್ ಹಿಟ್ ಗೀತೆ, ಅಕ್ಸರ್ ಚಿತ್ರದ ಗೀತೆ. ಇನ್ನೀಗ ನಿಮ್ಮೆಲ್ಲರಿಗಾಗಿ ಸಮೀರವರ ಸಾಹಿತ್ಯ, ಹಿಮೇಶ್ ರೇಷ್ಮಿಯವರ ಸಂಗೀತ ಸಂಯೋಜನೆ.

ಕೊನೆಯ ಹಾಡಿನೊಂದಿಗೆ ಇವತ್ತಿನ ಸುಕೂನ್ ಕೆಪಲ್ ಕಾರ್ಯಕ್ರಮನ ಕೊನೆ ಮಾಡುವಂತಹ ಸಮಯ ಇಷ್ಟೊತ್ತು. ಈ ಹೊತ್ತು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ಆರ್ ಜಿ ಪ್ರವೀಣ್ ಜೋಯ್. ಸದಾ ಕಾಲ ಟ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ ಕನ್ನಡ ಕಾಮನಬಿಲು ಎಫ್ ಎಂ ರೈನ್ಬೋ. 10 ಗಂಟೆ ನಂತರ ಕನಸಿನ ಲೋಕಕ್ಕೆ ಹಾರುವಂತಹ ಸಮಯ ಎಲ್ಲಿ ಹೋಗದೆ ನಿಮ್ದಾಗಿಸ್ಕೊಳ್ಳಿ. ಇದು ಕನ್ನಡ ಕಾಮನಬಿಲ್ಲು.

ಹಿಮೇಶ್ ರೇಷ್ಮಿಯವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ಹೊತ್ತಿನ ಕೊನೆಯ ಹಾಡು ಮೂಡಿಬರ್ತಾ ಇದೆ, ತೇರಿ ಮೇರಿ ಪ್ರೇಮ್ ಕಹಾನಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ವಿಜಯಪುರದಿಂದ ಇಸ್ಮೇಲ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ತೆರಿ ಮೇರಿ ಪ್ರೇಮ್ ಕಹಾನಿಗಾಗಿ ಧನ್ಯವಾದಗಳನ್ನು ತಿಳಿಸ್ತಿದ್ದಾರೆ, ಹಾಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ರಾಜುರವರು ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸೋಣ. ಪುಷ್ಪರವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಾಚಾರ್ಯರಿಂದ ಸಂದೇಶ, 10:03 ಆಗಿದೆ. ವಿಶೇಷವಾದ ಕನಸಿನ ಮಾಯಾಲೋಕಕ್ಕೆ ಹಾರುವಂತಹ ಸಮಯ, ಕನಸಿನಂತಹ ಗೀತೆಗಳನ್ನು ಕೇಳುವಂತಹ ಸಮಯ. ಶುರು ಮಾಡೋಣ ಇವತ್ತಿನ ಈ ಕನಸಿನ ಮಾಯಾಲೋಕವನ್ನು. ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಇದೀಗ ಮೂಡಿಬರ್ತಾ ಇದೆ ಭಾಗ್ಯ ಜ್ಯೋತಿ ಚಿತ್ರದಿಂದ ಕುಂಕುಮ ಹಣೆಯಲ್ಲಿ. ಅದ್ಭುತವಾದ ಗೀತೆಯೊಂದಿಗೆ ಶುರು ಮಾಡೋಣ ಈ ಹೊತ್ತಿನ ನಮ್ಮ ಇಂದಿನ ಕನಸಿನ ಲೋಕದ ಈ ಪಯಣ. ಈ ಹೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಆರ್ ಜೆ ಪ್ರವೀಣ್ ಜೋಯಿಸ್.

0: ಕಲ್ಪನಾ.
1: ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ. ಕಲ್ಪನಾ ರೂಪರ ಶಿ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಈ ಅದ್ಭುತ ಗೀತೆ ಮೂಡಿಬಂತು. ಬಾಲೆ ಅದೃಷ್ಟವೋ ಅದೃಷ್ಟ ಚಿತ್ರದಿಂದ ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಕೆ ಎಸ್ ಎಲ್ ಸ್ವಾಮಿರವರ ಸಾಹಿತ್ಯದಲ್ಲಿ ಮೂಡಿಬಂತು. ಇನ್ನೀಗ ಮತ್ತೊಂದು ಸೂಪರ್ ಹಿಟ್ ಗೀತೆ ಮೂಡಿಬರ್ತಾ ಇದೆ. ಭೂತಯ್ಯನ ಮಗ ಅಯ್ಯು ಚಿತ್ರದಿಂದ 1974 ತೆರೆಕಂಡಂತಹ ಸೂಪರ್ ಹಿಟ್ ಚಿತ್ರಗಳಲ್ಲಿ ಇದು. ಮಲೆನಾಡ ಹೆಣ್ಣ ಮೈಬಣ್ಣ ಪಿ ವಿ ಶ್ರೀನಿವಾಸ್ ಹಾಗೆ ಎಸ್ ಜಾನಕಿ ರವರ ಧ್ವನಿಯಲ್ಲಿ ಮೂಡಿಬರ್ತಾ ಇದೆ. ನಿಮ್ಮೆಲ್ಲರಿಗಾಗಿ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಕಾಮನಬಿಲ್ಲಿನ ಕನಸಿನ ಈ ಲೋಕದಲ್ಲಿ.

0: ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್ ಎಸ್ ಪಿ ಭೀರ್ ಧ್ವನಿಯಲ್ಲಿ ಆಕಾಶದಿಂದ ತೆರೆಗಿಳಿದ ರಂಬೆ ನಿಮ್ಮೆಲ್ಲರಿಗಾಗಿ ಮೂಡಿಬಂತು. ಚಂದನದ ಗೊಂಬೆ ಚಿತ್ರದಿಂದ ಚಿವದಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ ಇನ್ನೀಗ ಮೂಡಿಬರ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ನಾರಿಯ ಸಿರೆ ಕದ.
1: ಕೃಷ್ಣ

ಶೌರಿ ಶೌರಿ. ಬೋಲೋ ಶ್ರೀ ಕೃಷ್ಣ ಪರಮಾತ್ಮಕಿ. ನಾರಿಯ ಸೀರೆ ಕದ್ದ, ರಾಧೆಯ ಮನವ ಗೆದ್ದ. ನಾರಿಯ ಸೀರೆ ಕದ್ದ, ರಾಧೆಯ ಮನವ

0: ಲಘುವಾಗಿರುವಾಗ ಬೆಣ್ಣೆಯ ಕದ್ದ
1: ಕದ್ದ
0: ಮಣಿಯೊಡನೆ ರಮಣಿ ಭಾಮೆಯ ಗೆದ್ದ
1: ಗೆದ್ದ
0: ಮದುವೆ ಮನೆಗೆ ನುಗ್ಗಿ ಏನ್ ಮಾಡ್ದೆ ಗೊತ್ತೇ ರುಕ್ಮಿಣಿಯ ಕದ್ದ
1: ಕದ್ದ
0: ನರಕಾಸುರನ ಕೊಂದು 16,000

ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಗೀತೆಗಳೊಂದಿಗೆ ಸಾಕ್ತಾ ಇದ್ದೀವಿ. ಸಮಯ ಆಗಿದೆ 10:30. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಧನ್ಯವಾದಗಳನ್ನು ಮತ್ತೊಮ್ಮೆ ತಿಳಿಸುವಂತಹ ಸಮಯ. ಅನುಷಾರ್ ಅವರು ಮರೆಯಲಾಗದ ಹಾಡುಗಳಿಗಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಕನಸಿನ ಲೋಕದಲ್ಲಿ ಅದ್ಭುತವಾದ ಗೀತೆಗಳು ಅಂತಾರೆ ದಯಾನಂದರವರು. ಹಾಗೆ ಸಂದೇಶವನ್ನು ಕಳಿಸ್ತಿದ್ದಾರೆ ಚಿದಾನಂದರವರು. ಅದರ ಜೊತೆಯಾಗಿ ಕಿಶನ್ ರೋಷನ್ ಶುಭಾರಾಣಿರವರಿಂದ ಸಂದೇಶ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸೂಪರ್ ಹಿಟ್ ಗೀತೆಗಳು ಅಂತ ಹೇಳಿ ಜಯಶ್ವರಿ ಗೋಪಾಲ್ ಕೃಷ್ಣರವರು ಸಂದೇಶವನ್ನು ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಧರ್ಮಣ್ಣ ಧನ್ನೀರವರು. ಸೂಪರ್ ಹಾಡುಗಳು, ಕಾರ್ಯಕ್ರಮ ಅದ್ಭುತವಾಗಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಶ್ರೀನಾಥ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನಷ್ಟು ಸಂದೇಶಗಳನ್ನು ಕಳಿಸ್ಕೊಡಿ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳನ್ನು ಕಳಿಸಬೇಕಾಗಿರುವಂತಹ ಸಂಖ್ಯೆ 9480901013948001013. ಶ್ರೀನಿವಾಸರವರಿಂದ ಕೂಡ ಸಂದೇಶ ಬಂದಿದೆ. ಧನ್ಯವಾದಗಳನ್ನು ತಿಳಿಸ್ತಾ ಮೂಡಿ ಬರ್ತಾ ಇದೆ. ಇನ್ನೀಗ ಮಾಮರವೆಲ್ಲೋ ಕೋಗಿಲೆಯಲ್ಲೋ ಪಿ ಬಿ ಶ್ರೀನಿವಾಸರವರ ಧ್ವನಿಯಲ್ಲಿ ಈ ಅದ್ಭುತವಾದಂತಹ ಗೀತೆ ದೇವರ ಗುಡಿ ಚಿತ್ರದಿಂದ.

ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್ ಅದ್ಭುತವಾದ ಗೀತೆಗಳೊಂದಿಗೆ ಸಾಕ್ತಾ ಇದ್ದೀವಿ. ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಸಂದೇಶಗಳು ಕೂಡ ಒಂದು ಸೇರ್ತಾ ಇದೆ. ಸಂದೇಶವನ್ನು ಕಳಿಸ್ತಾ ಇದ್ದಾರೆ ರಮೇಶ್ ರವರು. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಕನಸಿನ ಲೋಕದ ಈ ಗೀತೆಗಳು ನಮ್ಮನ್ನು ಕನಸಿನ ಲೋಕಕ್ಕೆಲ್ಲ ಒಂದು ರೀತಿಯಲ್ಲಿ ಗಂಧರ್ವ ಲೋಕಕ್ಕೆ ಕರೆದುಕೊಂಡು ಹೋಗ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಗೀತಾ ಶ್ರೀನಾಥ್ ಹಾಗೆ ಕೀರ್ತನಾರ್ ಅವರು ಕೂಡ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅದ್ಭುತವಾದ ಸಂದೇಶಕ್ಕಾಗಿ ಧನ್ಯವಾದಗಳು. ಪ್ರಜ್ಞಾರವರು ಕೂಡ ಸಂದೇಶವನ್ನು

ಕಳಿಸಿದ್ದಾರೆ, ಅದರ ಜೊತೆಯಾಗಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಿರುವಂತಹ ಪ್ರತಿಯೊಂದು ಹಾಡು ಅದ್ಭುತವಾಗಿದೆ ಅಂತ ಹೇಳಿ ನವ್ಯ ಹಾಗೂ ನೈಜನ್ಯರವರು ಸಂದೇಶವನ್ನು ಕಳಿಸಿದ್ದಾರೆ. ಶುಭರಾತ್ರಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅದ್ಭುತವಾದ ಗೀತೆಗಳು ಅಂತ ಹೇಳ್ತಾ ಇದ್ದಾರೆ. ಯಶಸ್ವಿನಿ ಗಿರಿಶಮ್ಮಾರವರು, ಹೇಮಾರವರು ಕೂಡ ಅದೇ ರೀತಿಯ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಾಗರಾಜರು ಅವರಿಂದ ಸಂದೇಶ, ರೋಹಿಣಿಯರವರು ಕೂಡ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಗೀತಾರವರಿಂದ ಸಂದೇಶ, ಸಂಜಯ್ರವರು ಈ ದಿನದ ಹಾಡುಗಳು ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ರಾಷ್ಟ್ರೀಯ ಪ್ರಸಾರ ದಿನ ಇವತ್ತು, ರಾಷ್ಟ್ರೀಯ ಪ್ರಸಾರ ದಿನದ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು ಈ ಶುಭಾಶಯಕ್ಕೆ. ಲಕ್ಷ್ಮೀ ಚಂದ್ರಶೇಖರ್ ಅವರು ಈ ಸಂದೇಶವನ್ನು ಕಳಿಸಿದ್ದಾರೆ. ಈ ಪ್ರಸಾರ ದಿನ, ಇಂದು ಪ್ರಸಾರವಾಗ್ತಿರುವಂತಹ ಎಲ್ಲ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟವಾಗುತ್ತೆ ಅಂತ, ಇಷ್ಟವಾಗ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳನ್ನು ತಿಳಿಸ್ತಾ ಇನ್ನಷ್ಟು ಹಾಡುಗಳೊಂದಿಗೆ ಮುಂದುವರಿಯೋಣ. ಇನ್ನೀಗ ಮುಡಿಬಿಡ್ತಾ ಇದೆ ಎಸ್ ಜಾನಕಿಯವರ ಧ್ವನಿಯಲ್ಲಿ ಸನ್ಯಾಸಿ ಸನ್ಯಾಸಿ.

ಕಾರ್ಯಕ್ರಮ ಕೊನೆ ಮಾಡುವಂತಹ ಸಮಯ 10:54 ಆಗಿದೆ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸ್ತಿರುವಂತಹ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಮಂಜೇಶ್ವರ್ ಅವರು ಧನ್ಯವಾದಗಳನ್ನು ಕಳಿಸ್ತಾ ಇದ್ದಾರೆ, ರಾಜಾರ್ ರಾಮ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಶ್ರೀಧರಯ್ಯ ಅವರಿಂದ ಸಂದೇಶ ಶುಭರಾತ್ರಿ ಅಂತ ಹೇಳ್ತಾ ಇದ್ದಾರೆ, ಮೀರಾ ಶ್ರೀನಿವಾಸ್ ಅವರು ಮಹಾಲಕ್ಷ್ಮೀಪುರದಿಂದ, ಪ್ರಭಾಕರಯ್ಯರವರು ಕೂಡ ಅವರ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಹಾಗೆ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸೂಪರ್ ಗೀತೆಗಳು ಅಂತ ಇದ್ದಾರೆ, ಧನ್ಯವಾದಗಳನ್ನು ತಿಳಿಸೋಣ. ಸುಧಾರ್ ಅವರಿಗೆ ಮತ್ತೊಮ್ಮೆ ಅದ್ಭುತವಾದ ಗೀತೆಗಳಿಗೆ ಧನ್ಯವಾದಗಳು ಅಂತಾರೆ ಚಿದಾನಂದ ಅವರು. ಇನ್ನಷ್ಟು ಅದ್ಭುತವಾದ ಗೀತೆಗಳು, ಇನ್ನಷ್ಟು ವರ್ಷಗಳು ಇದೇ ರೀತಿ ಆಕಾಶವಾಣಿ ಮುನ್ನಡೀಲಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕೀರ್ತನಾರವರು ಡಾಕ್ಟರ್ ರಾಜ್ಕುಮಾರ್ ಅವರ ಅದ್ಭುತವಾದ ಗೀತೆಗಳಿಗಾಗಿ ಧನ್ಯವಾದಗಳು ಅಂತ ಇದ್ದಾರೆ. ರಾಜು ಅಂಬಿ ರೇಖಾರವರು ಹಾಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸೊಗಸಾದ ಗೀತೆಗಳು ಅಂತ ಹೇಳ್ತಾ ಇದ್ದಾರೆ ಚಂದ್ರಕಲಾರವರು. ನೀವು ಪ್ರಸಾರ ಮಾಡ್ತಿರುವಂತಹ ಗೀತೆಗಳು ಅದ್ಭುತವಾಗಿದೆ ಅಂತಾರೆ ರಾಮಚಂದ್ರರವರು. ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನು ಮತ್ತೊಮ್ಮೆ ತಿಳಿಸ್ತಾ, ನಿಮ್ಮೆಲ್ಲರ ಈ ಸಂದೇಶಕ್ಕೆ ಈ ಕರೆಗೆ ಅಭಿನಂದನೆಗಳನ್ನು ತಿಳಿಸ್ತಾ ಈ ಹೊತ್ತಿನ ಇವತ್ತಿನ ಈ ಕನಸಿನ ಲೋಕ ಪಯಣವನ್ನು ಕೊನೆಗೊಳಿಸುವಂತಹ ಸಮಯ. ಈ ಹೊತ್ತು ಕೊನೆಯ ಈ ಎರಡು ಹಾಡುಗಳು ನಿಮ್ಮೆಲ್ಲರಿಗಾಗಿ ಮೂಡಿಬರಲಿದೆ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಕಾಮನವಿಲು FM ರೈನ್ಬೋದಲ್ಲಿ.

0: ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ. ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಶುಭರಾತ್ರಿಯನ್ನು ತಿಳಿಸುವಂತಹ ಸಮಯ. ಇಷ್ಟೊತ್ತು ಈ ಹೊತ್ತು ನಿಮ್ಮ ಜೊತೆ ಆಗಿದ್ದು ಆರ್ಚಿ ಪ್ರವೀಣ್ ಜೋಯ್ಸ್. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ದೆಹಲಿ ಕೇಂದ್ರದಿಂದ ಮೂಡಿಬರಲಿದೆ ನಿಮ್ಮೆಲ್ಲರಿಗಾಗಿ. ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ, ವಾರ್ತಾ ಸಂಚಿಕೆಯ ನಂತರ ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಎಂದಿನಂತೆ ದೆಹಲಿಯ ಎಫ್ ಎಂ ಗೋಲ್ಡ್ನ ಸಹ ಪ್ರಸಾರದೊಂದಿಗೆ ಸದಾಕಾಲ ಟ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ ಕನ್ನಡ ಕಾಮನಬಿಲ್ಲು.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
3: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
4: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.